107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: ಸ್ವಾಮಿಗೆ ಕಾಣಿಕೆ ಇಟ್ಟು ನನ್ನ ಆತ್ಮ

ಕಾಲದಲ್ಲಿ ಹುಟ್ಟು.

జపాయంతే కైలిమ మంత్ర శక్తి మా

Sangeet

கையிலே மந்திர சக்தி மாதம் சுவாமி கையில் சுவாமி.

0: చేస్తుంది ఎంగల మీరు తీరుస్తుంది అరే రాము ಏಕೆಂದ್ರೆ ಅವರು ಸೋಲಾರ್ ಪ್ಯಾನ್ ಅಳವಡಿಸಿದಾಗ ಮೀಟರ್ ನ ಸೂಚಕ ಶಾಂತವಾಗಿ ನಿಲ್ಲುತ್ತಿದೆ ಮತ್ತು ಕುಂಕುಮ್ ಸಿಂಗ್ ಕೂಡ ಪಿಎಂ ಸೂರ್ಯ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಧರ ಡಾಟ್ ಇಒವಿ ಡಾಟ್ ಐಎನ್
1: ನಾಡುಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುನಾಡು ಹಾಗೂ ಖ್ಯಾತಿಯ ಡಾಕ್ಟರ್ ಗುರುರಾಜ ಕರಜಗಿ.
2: ಜೀವನದ ಮೌಲ್ಯ ಜೀವನದ ಸಂಸ್ಕೃತಿ. ಅವನು ಕೆನೆತ್ ಪವರ್ ಹೇಳ್ತಾನೆ, ಅಮೇರಿಕನ್ ಲೀಡರ್ ಹೇಳ್ತಾನೆ, ಇಫ್ ಯು ಆರ್ ಎ ಗುಡ್ ಲೀಡರ್ ಇನ್ ಲೈಫ್ ಯು ಆರ್ ದಿ ಮೋಸ್ಟ್ ಟ್ರಸ್ಟೆಡ್ ಪರ್ಸನ್. ಲಕ್ಷಣ ಏನು ಇದ್ರೆ, ಇಫ್ ಯು ಆರ್ ಸ್ಕೇರ್ಡ್ ಡೋಂಟ್ ಡೋಂಟ್ ಸ್ಕೇರ್, ಇಫ್ ಯು ಆರ್ ಹಂಗ್ರಿ ಡೋಂಟ್ ಡೋಂಟ್ ಹಂಗ್ರಿ, ಇಫ್ ಯು ಆರ್ ನರ್ವಸ್ ಡೋಂಟ್ ಡೋಂಟ್ ನರ್ವಸ್, ಬಿಕಾಸ್ ಪೀಪಲ್ ಅರೌಂಡ್ ಯು ಗಿವ್ ನರ್ವಸ್. ಈ ಸುಸಂಸ್ಕೃತ ಬದುಕು ಅಂತ ರೀತಿ ಐತಿ. ನನಗೆ ಗಾಬರಿ ಆಗಿ ಚಿಂತೆ ಆಗಿ ಆಗ್ಬೋದು, ಅದು ಚಿಂತೆ ಆಗ್ಬೋದು, ನಂಗೆ ಇಡಬೇಡ, ತಲೆ ಕಲಿಸ್ಕೊಂಡು ಬಿಡಬೇಡ, ಇರೋ ಸಂಭ್ರಮದಿಂದ ಇದೆ ಹೋಗೋದಾದ್ರೆ ಚೆನ್ನಾಗಿ. ಇದು ಸುಸಂಸ್ಕೃತ ಬದುಕಿದಂತ ರೀತಿ ಸರಸ್ವತೆ ಅಂತ ಹೇಳಿದ್ರು. ಜೀವನದಲ್ಲಿ ಒಳ್ಳೆ ಒಳ್ಳೆ ರೀತಿ

ತಮಿಳುನಾಡು ಕೇರಳ ಎಲ್ಲಾದ್ರು ಧಾರವಾಡದಲ್ಲಿ ಒಂದು ಎಕರೆ ಮನೆ ಮುಂದೆ ಮೂರು ಬಾಚಿಸ್ಕೊಂಡು ಮನೆಯವರೇ ಮನೆ ಮೋಸ ಮಾಡಿ ಹೋಗಿ ಬಾಂಬೆದಲ್ಲಿ ಅವ್ರು ಯಾವ್ದು ಬಂದ್ಕೊಂಡು ಯಾವ್ದು ಅಂಗಡಿ ಮನೆ ಮನೆ ಬಂದ್ಕೊಂಡು ಕೂಲಿ ಕೆಲಸ ಮಾಡಿ ಮಾಡಿ ಬದುಕೊಂಡು ಬಿಡ್ಲಿಲ್ಲ ಅಲ್ಲಿ ಅಲ್ಲಿಕೊಂಡು ಕೋರ್ಟ್ ಹೋಗಿ ಮಾಡಿ ಅಪರಾಧಿ ಅದು ಮಾಡಿ ಮಾಡಿ ಹೆಂಡತಿ ಮಕ್ಕಳಿಗೆ ಡಾಕ್ಯುಮೆಂಟ್ ಕೊಟ್ಟರು ಧಾರವಾಡದಲ್ಲಿ ಬಾಂಬೆದಲ್ಲಿ ಕೊಂಡ್ಕೊಂಡು ಜೀವನ ಎಲ್ಲಿಂದ ಮನುಷ್ಯ ಪೂರ್ತಿ ಪ್ರತಿಪಾತ್ಯ ಮತ್ತೆ ಪ್ರಯತ್ನ ಮಾಡಿ ಡಾನ್ ಮಿಲ್ಸ್ ಬಾಂಬೆ ಮಿಲ್ಸ್ ಅದ್ರ ಮ್ಯಾನೇಜ್ಮೆಂಟ್

ಜೀವನ ಪೂರ್ತಿ ಕೆಳಗೆ ಸುಲಭವಾದ ಸಾವು ಬರಬೇಕಾದ್ರೆ ಮನಸ್ಸು ಸರಸವಾಗಿದ್ದರೆ ಮಾತ್ರ ಸಿಗುವಂಥದ್ದು. ಮನಸ್ಸು ಬರೀ ಅಂಟುಕೊಂಡಿದ್ರೆ ಬಿಡೋದಿಲ್ಲ ಅಂತ ಅಂಟುಕೊಂಡಿದ್ರೆ ಬಿಡುಗಡೆ ಕಷ್ಟ ಆಗ್ತದೆ. ಅದಕ್ಕೆ ಬಿಡುಗಡೆಗಾದರೂ ನಮ್ಮ ಮನಸ್ಸು ಸಂಸ್ಕೃತವಾಗಿರಬೇಕು, ಒಳ್ಳೇದನ್ನು ಗಮನಿಸಬೇಕು, ಒಳ್ಳೇದನ್ನು ಬಯಸಬೇಕು. ಒಳ್ಳೇದು ಕೆಟ್ಟ ಬಯಸೋ ಕಾರಣ ಇಲ್ಲ ಯಾರಿಗೂ. ಇದಾದರೆ ಮನಸ್ಸು ಸುಸಂಸ್ಕೃತ ಆಗಿದೆ ಅಂತ ಒಂದು ಲಕ್ಷಣ ಬರುತ್ತೆ.

0: ఉన్నాం.
1: అది మనం చెందా ఎన్నికల స్థానం కాదు.

ಶಿವಣ್ಣ ಅನ್ಸಿಸ್ತು. ಶಿವ ಶಿವ ದೇವಸ್ಥಾನ ಶಿವಣ್ಣ ಅವನ ಕೆಲಸ ಏನು ಗೊತ್ತಾ, ಒಂದೇ ಒಂದೇ ಕೆಲಸ, ನಮ್ಮ ಆತನು ಕಣ್ಣು ಗಂಟೆ ಬಾರಿಸ್ಕೊಂಡು ಹೊಡಿಬೇಕು, ಅವನದೇ ಒಂದೇ ಕೆಲಸ, ಅವನೊಂದು ಹೆಂಗ್ ಬಂದು ಬಾರಿಸ್ಬೇಕು ಅಂತ. ದೇವ ದೇವಸ್ಥಾನ ಸಾಕೋದು ಗಂಟೆ ಬಾರಿಸು, ಇದಕ್ಕೆ ಸಮಯ ಕಳೆದು ಹೋಗ್ತಿತ್ತು. ಅಧಿಕಾರಿಗಳು ಇಂಗ್ಲೀಷ್ ಮಾತ್ರ ಇಟ್ಕೊಳ್ಳಿ ಎಂದು ಎಲ್ಲರೂ ಪಾಪ ಚರ್ಚೆಗಳು ಕೂಡ ಶಿವಣ್ಣನ್ ಮಾತ್ರ ಇಂಗ್ಲೀಷ್ ಸಾಧ್ಯನೇ ಆಗಲಿ ಅವ್ರಲ್ಲ ಪಾಪ ಧರ್ಮದರ್ಶಿಗಳು ಹೇಳಿದ್ರು ನೋಡಪ್ಪ ಒಂದು ತಿಂಗಳ ಸಮಯ ಕೊಡ್ತೀನಿ ನಿಮಗೆ ಅಷ್ಟು ಅಷ್ಟೊಳಗೆ ಇಂಗ್ಲೀಷ್ ಕಲಿದ ಹೋದ್ರೆ ನಿನಗೆ ಕೆಲಸ ಇಲ್ಲ ಆತ ಆತ ಕೇಳ್ಕೊಂಡು ಗಂಟೆ ಹೊಡಿಯೋದಕ್ಕೆ ಯಾಕೆ ಇಂಗ್ಲೀಷ್ ಬೇಕು ಇಲ್ಲಪ್ಪ ಒಂದಿನ ಕೇಳ್ತಾರೆ ದೇವಸ್ಥಾನದ ಬಗ್ಗೆ ಇಂಗ್ಲೀಷ್ ಬರಲ್ಲ ಅದರಿಂದ ಒಂದು ತಿಂಗಳು ಕಲಿತಾರೆ ಕೆಲಸ ಅಂದ್ರು ಹೆಂಗ್ ಕಲ್ತಾನೆ ಪಾಪ 35 ವರ್ಷಕ್ಕೆ ಕೆಲಸ ಹೋಯ್ತು ಇಲ್ಲಿವರೆಗೂ ಬೇರೆ ಕೆಲಸ ಬಂದೇ ಇಲ್ಲ ಪಾಪ ಶಿವಣ್ಣ ಹಂಗಾದ್ರೆ ಆಗ್ಬಿಟ್ಟು ಏನ್ ಮಾಡಿ ಸಂಸಾರ ಬಂದಿದೆ ಹೇಗೆ ಯಾರ್ಯಾಗ ಅವರು ಕೆಲಸ ಮಾಡಿ ಯಾರ್ಯಾರು ಕೇಳಿದ ಯಾರೂ ಕೂಡ ಒಂದ್ಸಲ ಗಡಿಗಾಡಿ ನೀರು ನೀರಡಿಕೆ ಆಗ್ಬಿಡ್ತು ಮಾಡಿದ್ರು ಜನ ಜನ ಬರಬೇಕು ಚಾಟಿಗೆ ಒಂದ್ಸಲ ಸಾಧನೆ ಸಹಾಯಕ ಆಗ್ಬಹುದು.

ಇರಲಿಕ್ಕಿಲ್ಲ. ಎರಡು ಬಂದಿದೆಯೋ ನನಗೆ ಮಾತು ಕೇಳುದು, ಮತ್ತೆ ಏನ್ ಬರುತ್ತೆ ಹಾಡು ಹಾಡು ಬರುತ್ತೆ, ಹಾಡು ಹಾಡು ಏನ್ ಬರುತ್ತೆ ಗೊತ್ತಿಲ್ಲ, ಏನ್ ಬರುತ್ತೆ ಗೊತ್ತಿಲ್ಲ ನನಗೆ ಅಲ್ವಾ. ಒಂದೇ ಸ್ವಾಮಿ ಒಂದೊಂದು ಕೆಟ್ಟ ಆಟ ಆಡಿದ್ರೆ ಜಗತ್ತಿನ ಖ್ಯಾತನಾದ ತೆಂಡೂಲ್ಕರ್, ಒಂದೊಂದು ಆಟ ಆಡಿದ್ರೆ ಜಗತ್ತಿನ ಖ್ಯಾತನಾದ ಲತಾ ಮಂಗೇಶ್ಕರ್. ಕಣ್ಣು ಮಾದರಿ ಮಾದರಿ ಇಲ್ವಾ ನಮಗೆ? ನಮ್ಮ ನಡೆಗಡೆ ಏನಲ್ಲ ಅಂತ ಚಿಂತಿಸಿ ಹೊರಗೋದಕ್ಕಿಂತ ನಮ್ಮ ನಮ್ಮಲ್ಲಿ ಮನಸ್ಸಲ್ಲಿ ಮಾಡಿದಾಗ

0: listening to Radio Sodom on 107.8 FM.
1: சீதா ரமணியா ಮದುವೆಯಲ್ಲಿ ಮಗಳನ್ನು ಗಂಡನ ಮನೆ ಸೇರಿಸಿಕೊಳ್ಳುವ ಸಂದರ್ಭ ಅಂದಾಗ ಎಲ್ಲೆಲ್ಲರ ಮನಸ್ಸಿನಲ್ಲಿ ಬರುವಂತಹ ಹಾಡು ಎಂಬಮ್ಮ ಮನೆಯ ಬೆಳೆದೊಂದು ಅದ್ಭುತ ಹಾಡು ಅದನ್ನು ಸಾರಮಯ್ಯ ಆ ಹಾಡನ್ನು ಕೇಳಿದಾಗ ಸೀತಾರಾಮಯ್ಯ ಮಾತ್ರ ಎಲ್ಲಿ ನೋಡಿದ್ರೆ ಹೃದಯ ಅವ್ರು ಏನ ಅಸಾಧ್ಯ ಮಾಡ್ಬೇಕು ಬರ್ಬೇಕು ತರಕಾರಿ ಬರ್ಬೇಕು ಯಾರನ್ನು ಕನಸಿನಲ್ಲಿ ಕೂಡ ಸಾಗಿಲ್ಲ ಅಜಾತ ಶತ್ರು ಅವರು ಕಾಯಿಲೆ ಅಂತ ಆಸ್ಪತ್ರೆಗೆ ಹೋದ್ರು ಯಾವುದು ಇಲ್ಲಲ್ರಿ ಒಂದು ಒಳ್ಳೆ ಪೇಂಟಿಂಗ್ ಆಗಿ ರೇಡಿಯೋ ಸಂಸ್ಥಾನ ಕೊಡಬಹುದಪ್ಪ ಪಾಪವೇ ವೈದ್ಯರ ಹಣೆ ಬರ ಇಂಥವೇ ನೋಡ್ಕೊಂಡು ಹೋಗಬೇಕು ಅವರು ನಮ್ಮ ನೋಡಿ ನೋಡಿ ಚೆನ್ನಾಗಿದೆ ಅಂತ ಹೇಳೋರು ಕಾಗಾವೇ ಹೋದ್ರು ಸಂಗೀತ ಕೇಳ್ಬೋದು ಬಿ ಸಿ ಎಸ್ ಅವರ ಪ್ರೆಸ್ ಮಹಮಾನು ನಾನು ಒಂದ್ಸಲ ಸಿಗಿದ್ದೀನಿ ಯಾವ್ದಾವ್ದು ಕಾರ್ಯಕ್ರಮ ಸಾವಿರ ಮಾಡಬೇಕಾದ್ರು ಅಲ್ಲಿ ಅಲ್ಲಿ ನಮ್ಮ ಕೋಟೆ ದೇವಸ್ಥಾನ ಮನೆ ಮೇಲೆ ಹೋದ್ವಿ ಅವ್ರಿಗೆ ನೂರ ನೂರು ಕೌಂಟ್ ಅಂದ್ರೆ

ಅವ್ರ ಕಾವ್ಯ ಚೆನ್ನಾಗಿಲ್ಲ ಅಂದ್ರೆ ಬೇಜಾರಾಗ್ತಿರ್ಲಿಲ್ಲ, ಅವ್ರಿಗೆ ನಿಮ್ ಲೆಕ್ಚರ್ ಚೆನ್ನಾಗಿಲ್ಲ ಬೇಜಾರಾಗ್ತಿರ್ಲಿಲ್ಲ, ಮುಟ್ಟಿ ಮುಟ್ಟಿ ಬರ್ಬೇಕು ಬರೀ ನೋಡೋದಷ್ಟೇ ಅಲ್ಲ, ಯಾರು ಕಾರ್ಯಕ್ರಮ ಕರಿಬೇಕು ಅಂತ ಇರೋ ಕಾರ್ಯಕ್ರಮ ಬರ್ಲಿಕ್ಕಿಲ್ಲ ಅಂತ ಅನ್ಕೊಂಡು ಅವ್ರು ಎರಡು ದಿವಸ ವಿಶೇಷ ವಿಶೇಷ ಅಂತ ಸ್ನೇಹಿತರೆ ವಿಶೇಷ ಇಲ್ಲ ಬೇರೆ ಮನೆಯಲ್ಲಿ ನನ್ನ ಮಕ್ಕಳು ಮನೆ ಮನೆಗೆ ಜಾಗ ಸ್ವಲ್ಪ ಅಲ್ಲಿ ಮನೆ ಮನೆ ಕಟ್ಟಬೇಕು ತಯಾರಿ ಮಾಡ್ತಿದ್ದಾರೆ, ಅಲ್ಲಿ ನನ್ನ ಗಡವೇ ಒಂದು ಮಧ್ಯದ ಸಲಸಲ ಮರ ಇದೆ ಆದ್ಮೇಲೆ ವಾಪಸ್ ಕೊಡ್ತೀನಿ ಅಂದ್ರೆ ನಮ್ ಸ್ವತಂತ್ರ ನಾವು ಯಾವ್ದಾದ್ರು ಜೀವ ಇದ್ರೆ ಅದನ್ನ ಯೋಚಿಸಬೇಕು ಎತ್ತರ ಸೋಚಿಸಿ ಜನಕ್ಕೆ ಬಿಸಿಸಿ ಅಂತವರು ಇವರು ಅಂತ ಅಂತವರು ನಮ್ಮ ನಮ್ಮ ಸಂಸ್ಕೃತಿಯ ಸಂಸ್ಕೃತಿಯನ್ನು ಕಾಡ್ತಾರೆ, ತಾವು ಬದುಕಿರುವವರೆಗೂ ಸಂಸ್ಕೃತಿಯನ್ನು ಹರಡ್ತಾರೆ.

0: ಹೇಳಬೇಕಾದ ಸಿಕ್ತ
1: ಬೇಬೇ ಬೇಡ
0: ಕಡೆ
1: ಸಂಸ್ಥೆ
0: ಉಪದೇಶ
1: ಕೊಡ್ತಾರೆ
0: ಅಂತ ಅಂತ ಉಪದೇಶ ಬೇಕೈತೆ
1: ಒಂದ್ ಹಳ್ಳಿ
0: ಅಲ್ಲಿ ಅಲ್ಲಿ
1: ಬರೈತ
2: ಅಷ್ಟೇನೆ ಅಷ್ಟು ಮಾಡು ಒಂದ್ ವಾರ ಬಿಟ್ಟು ಬಾ ಅಂದ್ರು. ಒಂದ್ ವಾರ ಬಿಟ್ಟು ರೈತ ಹೋದ, ಮುಖ ಎಲ್ಲ ಉದ್ದ ಆಗಿತ್ತು. ಯಾಕೋ ಹೆಂಗ್ ನಡೆದಿದೆ ಅಂತ ಕೇಳಿದ್ರು. ಏನ್ ಸ್ವಾಮಿ, ಮೂರ್ ಹಸು ಸತ್ತೋಯ್ತು ಅಂದ. ಮೂರ್ ಹಸು ಸತ್ತೋಯ್ತಾ? ಅಯ್ಯೋ, ನೀನೋ ಸರಿಯಾಗಿ ಮಾಡ್ಲಿಲ್ಲ ಅನ್ಸತ್ತೆ ಹೇಳಿದ್ದು. ನೀವ್ ಹೇಳದಂಗೆ ಮಾಡಿದೆ ಸ್ವಾಮಿ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದೊಂದ್ ಮುಷ್ಟಿ ಹುಲ್ಲು ಹಾಕಿದೆ, ಇಷ್ಟೇ ನೀರ್ ಕೊಟ್ಟೆ, ಸತ್ತೋಯ್ತು ಮೂರ್ ಹಸು ಅಂದ. ಆಯ್ತು, ಒಂದ್ ಕೆಲಸ ಮಾಡು, ಈಗೇನ್ ಮಾಡಿದ್ಯಲ್ಲ ಮಾಡಿದ್ಯಾ, ಒಂದ್ ಬದಲಾವಣೆ ಮಾಡ್ಬೇಕು ಅದ್ರೊಳಗೆ. ಈ ಹುಲ್ಲೇನ್ ಹಾಕ್ತಿಯಲ್ಲ ನೀನು, ಹಸಿ ಹುಲ್ಲು ಮಾತ್ರ ತಪ್ಪದೆ ಹಾಕ್ಬೇಡ. ಆ ಹುಲ್ಲನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಬೆಳಗ್ಗೆ ಒಂದು ಮುಷ್ಟಿ ಒಣ ಹುಲ್ಲು, ಮಧ್ಯಾಹ್ನ ಒಂದು ಒಣ ಹುಲ್ಲು, ಸಾಯಂಕಾಲ ಒಂದು ಮುಷ್ಟಿ ಒಣ ಹುಲ್ಲು ಹಾಕು, ಅಷ್ಟೇ ನೀರು ಕೊಡು, ಜಾಸ್ತಿ ಕೊಡಬೇಡ, ನೋಡ್ಕೊಂಡು ಮುಂದಿನ ವಾರ ಬಾ ಅಂದ್ರು. ಮುಂದಿನ ವಾರ ಮತ್ತೆ ಹೋದ, ಮುಖ ಇನ್ನಷ್ಟು ಉದ್ದಾಗಿತ್ತು ಅವನು. ಯಾಕೋ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿತ್ತು ಅವನು. ಯಾಕೋ ಸ್ವಾಮಿ, ಇನ್ನು ಮೂರ್ ಹಸು ಸತ್ತೋಯ್ತು, ನಾಕೆ ಉಳಿದಿದ್ದಾವೆ ಅಂದ. ದಡ್ಡ, ನೀ ಏನೋ ತಪ್ಪು ಮಾಡ್ತೀಯಪ್ಪ, ನಾ ಹೇಳ್ದಂಗೆ ಮಾಡ್ತಾ ಇಲ್ಲ, ನೀನು ಏನ್ ಮಾಡ್ಬೇಕು ಹೇಳಿ ಸ್ವಾಮಿ ಅಂದ. ಹುಲ್ಲು ಎಲ್ಲಿಂದ ತರ್ತೀಯ ಅಂತ ಕೇಳಿದ್ರು. ಹುಲ್ಲೇನ್ ಸ್ವಾಮಿ, ನದಿ ದಂಡೆಗೆ ಹೋಗ್ತೀನಿ, ಚೆನ್ನಾಗಿ ಹುಲ್ಲು ಬೆಳೆದ ತಗೊಂಡ್ಬರ್ತೀನಿ ಅಂದ. ನೀ ತಪ್ಪು ಮಾಡೋದು ಅಲ್ಲೇ ಅಪ್ಪ, ನನ್ನ ಪುಸ್ತಕ ಹೇಳುತ್ತೆ ನದಿ ಈ ಕಡೆ ದಂಡೆ ಹುಲ್ಲು ಚೆನ್ನಾಗಿಲ್ಲ, ಶಕ್ತಿಶಾಲಿ ಆಗಿಲ್ಲ ಅದು. ನದಿ ಆ ಕಡೆ ಇದೆಯಲ್ಲ, ಆ ಹುಲ್ಲು ತಗೊಂಬಾ, ಅದನ್ನ ಹಾಕು, ಮತ್ತೆ ಒಣಗಿಸು. ನಾ ಹೇಳ್ದಂಗೆ ಒಂದ್ ಮುಷ್ಟಿ ಬೆಳಗ್ಗೆ, ಒಂದ್ ಮಧ್ಯಾಹ್ನ, ಒಂದ್ ರಾತ್ರಿ, ಇಷ್ಟೇ ಒಣ ಹುಲ್ಲು ಕೊಡಬೇಕು, ಅಷ್ಟೇ ನೀರು ಕೊಡು, ಮುಂದಿನ ವಾರ ಬಾ ಅಂದ. ಮುಂದಿನ ವಾರ ತನಕ ಕಾಯಿಲೆ ಇಲ್ಲ ರೈತ. ಮೂರ್ ದಿವಸಕ್ಕೆ ಹೋದ, ಓ ಅಂತ ಅಳತಾ ಬಿದ್ದ್ಬಿಟ್ಟ ದಳದ್ಮೇಲೆ. ಯಾಕೋ ಅಂತ ಕೇಳಿದ್ರು. ಒಂದು ಹಸು ಉಳಿದಿಲ್ಲ ಸ್ವಾಮಿ, ಹತ್ತು ಹಸು ಸತ್ತೋಯ್ತು ಅಂದ್ರು. ಅವನ್ ದುಃಖ ನೋಡಿ ತಡ್ಕೊಳಕ್ ಆಗ್ಲಿಲ್ಲ ಪಂಡಿತರಿಗೆ. ಅವ್ರೇನ್ ಹೇಳಿದ್ರು ಗೊತ್ತಾ, ಎಂತ ದುರ್ದೈವಿ ಇದೆಯೋ ಮರಾಯ ನೀನು, ಬಹಳ ದುರ್ದೈವಿ ಮನುಷ್ಯಪ್ಪ ನೀನು. ನನ್ ಕಡೆ ನನ್ನ ಪುಸ್ತಕದಲ್ಲಿ ಇನ್ನೂ ಬೇಕಾದಷ್ಟು ಸಲಹೆಗಳಿದ್ದಾವೆ, ಪ್ರಯೋಗ ಮಾಡೋದ್ ಕಡೆ ಹಸುನೇ ಉಳಿದಿಲ್ಲಲ್ಲೋ ಅಂದ್ರು. ನಮಗೂ ಸಲಹೆಗಳು ಹೆಂಗೆ ಬರ್ತಾವೆ, ಯಾರ್ದೋ ಹಸು ಯಾರೋ ಸಲಹೆ ಕೊಡೋರು. ಆದ್ರಿಂದ ಸಲಹೆಗಳು ನಮಗೆ ನೂರಾರು ಬರ್ತಾವೆ ಕೇಳಿದ್ರೆ. ಬೇಕೋ ಬೇಡವೋ ನೀವೇನೇ ಮಾಡಿ, ರಾಜರತ್ನಂ ನಾನು ಹೇಳೋರು, ಬಹಳ ಚಂದ ಹೇಳ್ತಿದ್ರು ರಾಜರತ್ನಂ, ನೀವ್ ಮನೆ ಕಟ್ಸೋದಿದ್ರೆ ನಿಮ್ ಮನೆ ಡಿಸೈನ್ ಯಾರಿಗೂ ತೋರಿಸ್ಬೇಡಿ. ಯಾಕೆ ಅಂತ ಕೇಳಿದೆ. ಮನೆ ಕೋಣೆಯಲ್ಲಿ ಕಿಟಕಿಯಲ್ಲಿ ಇಡಬೇಕು ಅಂತ ಕೇಳಬೇಡಿ. ನೂರ್ ಜನ ನೂರ್ ಅಭಿಪ್ರಾಯ ಕೊಡ್ತಾರೆ, ಈ ಗೋಡೆ ಸರಿ ಇಲ್ಲ ಅಲ್ಲಿ ಇಡಿ ಅಂತಾರೆ, ಕೊನೆಗೆ ಕಿಟಕಿ ಕೈಯಲ್ಲಿ ಹಿಡ್ಕೊಂಡು ಓಡಾಡೋದಾಗುತ್ತೆ ಮನೆ ತುಂಬಾ ನೀವು. ಆದ್ರಿಂದ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ನಾಲ್ಕ್ ಜನನ ವಿಶ್ವಾಸ ಇರೋರನ್ನ ಕೇಳಿ. ಪುಕ್ಕಟೆ ಸಲಹೆ ಕೊಡುವಂತ ಪಂಡಿತರನ್ನ ದಯವಿಟ್ಟು ಹತ್ರ ಇಟ್ಕೋಬೇಡಿ. ಅವ್ರ ಸಲಹೆಗಳು ಒಳ್ಳೇದಿರ್ಬೋದೇನೋ, ಅದು ನಿಮಗೆ ಒಳ್ಳೇದಾಗಬೇಕಲ್ಲ. ಆದ್ರಿಂದ ನಿಮಗೆ ಒಳ್ಳೆಯದಾಗಿ ವಿಚಿಂತನೆ ಮಾಡುವಂತವರನ್ನ ಆಯ್ದ ಸ್ನೇಹಿತರನ್ನ ನಾಲ್ಕು ಜನ ಕೇಳ್ಕೊಂಡು ಅಭಿಪ್ರಾಯ ತಗೊಳ್ಳಿ. ಬರೀ ಮತ್ತೊಬ್ಬರ ಅಭಿಪ್ರಾಯ ಮೇಲೆ ಜೀವನ ಮಾಡೋದಾದ್ರೆ ಜೀವನ ಸಂತೋಷವಾಗಿರೋಕೆ ಸಾಧ್ಯ ಇಲ್ಲ.

0: Radio Sarang 107.8 FM. ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ.
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೊಬೊ. ಸುದ್ದಿಯ ಮುಖ್ಯಾಂಶಗಳು: 107 ದಿನಗಳ ಅಮೆರಿಕ ಇರಾನ್ ಸಂಘರ್ಷಕ್ಕೆ ಶೀಘ್ರ ತೆರೆ, ಸಮರಾಂತ್ಯಕ್ಕೆ ಒಪ್ಪಂದ. ಮಕ್ಕಳಿಗೂ ಹೆಲ್ಮೆಟ್ ಕಡ್ಡಾಯ, ಪೊಲೀಸರಿಂದ ಮತ್ತೆ ಜಾಗೃತಿ. ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣ ಅಭಿವೃದ್ಧಿಗೆ ಕೇಂದ್ರ ಅಸ್ತು. ಶಕ್ತಿ ಕಾರ್ಡ್ ಸ್ತ್ರೀಯರಿಗೆ ಉಚಿತ, ಪುರುಷರಿಗೆ ಶುಲ್ಕ, ಸಚಿವ ಭೈರತಿ ಸುರೇಶ್. ಕ್ಯಾಂಪಸ್ ಡ್ರಗ್ಸ್ ಜಾಲಕ್ಕೆ ಬಿಗಿ ಬಲೆ. ಸುದ್ದಿಯ ವಿವರ. ವರ್ಷದ ಹಿಂದೆ ಫೆಬ್ರವರಿ 28 ಆರಂಭವಾದ ಇರಾನ್ ಅಮೆರಿಕ ಯುದ್ಧ ಕೊನೆಗೂ ಶಾಂತಿ ಒಪ್ಪಂದದ ಮೂಲಕ ತೆರೆ ಕಾಣುವ ಹಂತಕ್ಕೆ ತಲುಪಿದ್ದು, ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮುಂದಿನ ಶುಕ್ರವಾರವೇ ಉಭಯ ದೇಶಗಳು ಯುದ್ಧ ಅಂತ್ಯದ ಮಧ್ಯಂತರ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಿವೆ. ಮಧ್ಯಸ್ಥಿಕೆ ವಹಿಸಿದ್ದ ಪಾಕಿಸ್ತಾನ ಈ ವಿಷಯವನ್ನು ಬಹಿರಂಗಪಡಿಸಿದ್ದು ಅಮೆರಿಕ ಮತ್ತು ಇರಾನ್ ಧ್ವನಿಗೂಡಿಸಿವೆ. ಈ ಮೂಲಕ 107 ದಿನಗಳ ಕಾಲ ನಡೆದ ಸಂಘರ್ಷ ಕೊನೆಗೊಳ್ಳಲಿದ್ದು ಇಡೀ ಜಗತ್ತು ನಿಟ್ಟುಸಿರು ಬಿಡಲಿದೆ. ಮಂಗಳೂರು ಸೆಂಟ್ರಲ್, ಬೋರಿವಿಲಿ ಮತ್ತು ಅಂಬಾಲ ಸಹಿತ ಜನನಿಬಿಡ ರೈಲು ನಿಲ್ದಾಣಗಳ ಪುನರ್ ಅಭಿವೃದ್ಧಿಗಾಗಿ ರೂಪಿಸಿದ ಯೋಜನೆಗಳನ್ನು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ನಿನ್ನೆ ಪರಿಶೀಲಿಸಿ ಅಗತ್ಯ ಸೂಚನೆಗಳನ್ನು ನೀಡಿದ್ದಾರೆ. ಈ ಪುನರಭಿವೃದ್ಧಿ ಯೋಜನೆಯು ಹೆಚ್ಚು ಜನದಟ್ಟಣೆ ಇರುವ ಮಂಗಳೂರು ಸೆಂಟ್ರಲ್ ನಿಲ್ದಾಣದಲ್ಲಿ ಹೊಸ ಪ್ಲಾಟ್ಫಾರ್ಮ್ ನಿರ್ಮಾಣವನ್ನು ಪ್ರಸ್ತಾವಿಸಿದೆ. ಜೊತೆಗೆ ಪ್ಲಾಟ್ಫಾರ್ಮ್ ಮೇಲ್ದರ್ಜೆಗೆ ಹೊಸ 6 ಅಗಲದ ಪಾದಚಾರಿ ಸೇತುವೆ ನಿರ್ಮಾಣ, ಸುಧಾರಿತ ಪ್ಲಾಟ್ಫಾರ್ಮ್ ಶೆಲ್ಟರ್ಗಳು ಹಾಗೂ ನಿಲ್ದಾಣದ ಆವರಣದಲ್ಲಿ ಹೆಚ್ಚುವರಿ ಎಸ್ಕಲೇಟರ್ಗಳು ಮತ್ತು ಲಿಫ್ಟ್ಗಳ ಸ್ಥಾಪನೆಯು ಒಳಗೊಂಡಿದೆ. ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಪುನರಭಿವೃದ್ಧಿ ಕಾರ್ಯ ನಡೆಸುವಂತೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತವಾಗಿ ಸ್ಮಾರ್ಟ್ ಕಾರ್ಡ್ ದೊರೆಯಲಿದೆ. ಪುರುಷರು ಪಾವತಿ ಆಧಾರದಲ್ಲಿ ಖರೀದಿಸಬೇಕಾಗುತ್ತದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ. ಕೇರಳ ಸರ್ಕಾರವು ನಿನ್ನೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ಪ್ರಿಯದರ್ಶಿನಿ ಜಾರಿಗೊಳಿಸಿದೆ. ಗಡಿಯ ಕನ್ನಡಿಗರಿಗೂ ಕೇರಳದ ಬಸ್ಗಳಲ್ಲಿ ಉಚಿತ ಯಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಒಡಿಶಾ ಕರಾವಳಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಅತ್ಯಾಧುನಿಕ ದೀರ್ಘವ್ಯಾಪ್ತಿಯ ಸಂಪೂರ್ಣ ಸ್ವದೇಶಿ ನಿರ್ಮಿತ ಭೂದಾಳಿ ಕ್ರೂಸ್ ಕ್ಷಿಪಣಿಯ LRL-ACM ಪರೀಕ್ಷೆಯನ್ನು DRDO ಯಶಸ್ವಿಯಾಗಿ ನಡೆಸಿದೆ. ಇದು ಸುಮಾರು 1500 ದೂರದ ಗುರಿಯನ್ನು ಧ್ವಂಸ ಮಾಡುವ ಸಾಮರ್ಥ್ಯ ಹೊಂದಿದೆ. ಈ ಸಾಧನೆ ಮೂಲಕ ದೇಶದ ರಕ್ಷಣಾ ವಲಯದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಮೇಲ್ಮನೆ ಚುನಾವಣೆ

ಮಂಗಳೂರಿನಲ್ಲಿ ನಿನ್ನೆ ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 24.0 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕಾಡುಕೋನವೊಂದು ಶಾಲಾ ಆವರಣಕ್ಕೆ ಬಂದಿರುವುದನ್ನು ಕಂಡು ಮಕ್ಕಳು ಮತ್ತು ಶಾಲಾ ಸಿಬ್ಬಂದಿ ಭೀತಗೊಂಡ ಘಟನೆ ವಿರಾಜಪೇಟೆ ತಾಲೂಕಿನ ಚನ್ನಯ್ಯನಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಡಂಚಿನ ಚನ್ನಂಗಿ ಗ್ರಾಮದಲ್ಲಿ ಸಂಭವಿಸಿದೆ. ನಿನ್ನೆ ಶಾಲಾ ತರಗತಿ ಆರಂಭವಾದ ಕೆಲವೇ ಸಮಯದಲ್ಲಿ ಕಾಡುಕೋನವೊಂದು ಅಲ್ಲಿಗೆ ಬಂದಿದ್ದು ಗೇಟ್ ಹಾಕಿದ್ದರಿಂದ ಅದು ಗೇಟ್ ಹೊರಗಡೆ ಸ್ವಲ್ಪ ಹೊತ್ತು ನಿಂತುಕೊಂಡಿತ್ತು. ಇದನ್ನು ಗಮನಿಸಿದ ಶಾಲೆಯ ಶಿಕ್ಷಕಿ ಮಕ್ಕಳು ಯಾರೂ ಹೊರಗೆ ಹೋಗದಂತೆ ನೋಡಿಕೊಂಡು ಕಾಡುಕೋಣವನ್ನು ಓಡಿಸಲು ಪ್ರಯತ್ನಿಸಿದರು. ನರ್ಸರಿಯಿಂದ ಪಿಯುಸಿವರೆಗಿನ 40 ವಿದ್ಯಾರ್ಥಿಗಳನ್ನು ಕರೆದೊಯ್ತಾ ಇದ್ದ ನಗರದ ಖಾಸಗಿ ಶಾಲೆಯ ಮಣಿಪಾಲದ ಬಸ್ ಹೆಚ್ಚಿನ ಅಪಘಾತಕ್ಕೆ ಈಡಾಗುವ ಸಾಧ್ಯತೆಯನ್ನು ವಿದ್ಯಾರ್ಥಿಯೋರ್ವ ತನ್ನ ಸಮಯ ಪ್ರಜ್ಞೆಯಿಂದ ತಪ್ಪಿಸಿದ ಘಟನೆ ನಿನ್ನೆ ಬೆಳಿಗ್ಗೆ ಸಂಭವಿಸಿದೆ. 50 ಸೀಟ್ ಸಾಮರ್ಥ್ಯದ ಬಸ್ಸಿನಲ್ಲಿ ಪ್ರತಿದಿನ ನರ್ಸರಿಯಿಂದ ಪಿಯುಸಿವರೆಗಿನ 46 ವಿದ್ಯಾರ್ಥಿಗಳು ಬೆಳಗ್ಗೆ ಹಾಗೂ ಸಂಜೆ ಪ್ರಯಾಣಿಸ್ತಾ ಇದ್ದರು. ಬಸ್ ವಿದ್ಯಾರ್ಥಿಗಳ ಪೋಷಕರ ಎರಡು ಕಾರುಗಳಿಗೆ ಡಿಕ್ಕಿ ಹೊಡೆದು ಹಿಂದಕ್ಕೆ ಹೋಗ್ತಾ ಇದ್ದಂತೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಬ್ರಹ್ಮಗಿರಿಯ ಅನ್ಎಲ್ ಶರುಣ್ ಕೂಡಲೇ ಬಸ್ ಚಾಲಕನ ಬಳಿ ಧಾವಿಸಿ ಹ್ಯಾಂಡ್ ಬ್ಯಾಗ್ ಬ್ರೇಕ್ ಎಳೆದಿದ್ದಾನೆ. ಬಸ್ ಚಾಲಕ ಪ್ರಕ್ಕಳ ನಿವಾಸಿ ಸುರೇಶ್ ಷಣ್ಮುಗ ಅವರಿಗೆ ತೀವ್ರ ಅನಾರೋಗ್ಯ ಕಾಣಿಸಿಕೊಂಡಿದ್ದು ಕಾರಣವಾಗಿತ್ತು. ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಡ್ರಗ್ಸ್ ಮುಕ್ತ ಕ್ಯಾಂಪಸ್ ಅಭಿಯಾನದ ಎರಡನೇ ಹಂತ ಆರಂಭಗೊಂಡಿದ್ದು ಈಗಾಗಲೇ 5 ಕಾಲೇಜುಗಳಲ್ಲಿ 300 ಅಧಿಕ ವಿದ್ಯಾರ್ಥಿಗಳನ್ನು ರ್ಯಾಂಡಮ್ ಮಾದಕ ವಸ್ತು ತಪಾಸಣೆಗೆ ಒಳಪಡಿಸಲಾಗಿದೆ. ಇವರಲ್ಲಿ 2 ವಿದ್ಯಾರ್ಥಿಗಳು ಮಾದಕ ವಸ್ತು ಸೇವಿಸಿರುವುದು ದೃಢಪಟ್ಟಿದೆ. ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡ್ರಗ್ಸ್ ವಿರುದ್ಧ ಸಮರ ಸಾರಿದ್ದು ಶಾಲಾ ಕಾಲೇಜುಗಳನ್ನು ಗುರಿಯಾಗಿಸಿಕೊಂಡು ನಡೀತಾ ಇದ್ದ ಮಾದಕ ವಸ್ತು ಜಾಲಕ್ಕೆ ಕಡಿವಾಣ ಹಾಕಲು 2025 ಡ್ರಗ್ಸ್ ಮುಕ್ತ ಕ್ಯಾಂಪಸ್ ಅಭಿಯಾನವನ್ನು ಜಾರಿಗೆ ತರಲಾಗಿದೆ. ನಾಡುನುಡಿ ಜಾಗೃತಿ ಸಮ್ಮೇಳನ ಸರಣಿ ಕಾರ್ಯಕ್ರಮದ ಅಂಗವಾಗಿ ಕಲ್ಕುರ ಪ್ರತಿಷ್ಠಾನದಿಂದ ಜೂನ್ 20-21 ಕದ್ರಿ ಕಂಬಳ ಮಳ್ಳಿಕ ಬಡಾವಣೆಯ ಮಂಜುಪ್ರಸಾದ ಆವರಣದಲ್ಲಿ ಹಲಸು ಮಾವು ಮೇಳ ನಡೆಯಲಿದೆ. ಕೇಳುಗರೆ, ರೇಡಿಯೋ ಸಾರಣಿನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇ 24 ನಿಖರ ಸಂಪರ್ಕ ಬೆಳಕಿನ ಕ್ಯಾಟಗರಿ 1 ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಅನುಮೋದನೆ ನೀಡಿದ ಬೆನ್ನಲ್ಲೇ PAL ವ್ಯವಸ್ಥೆ ಲೋಕಾರ್ಪಣೆಗೊಂಡಿದೆ. ವಿಮಾನಗಳ ಸುರಕ್ಷಿತ ಲ್ಯಾಂಡಿಂಗ್ ಮತ್ತು ಕಾರ್ಯಾಚರಣೆಯ ಸುರಕ್ಷತೆಯಲ್ಲಿ ಇದೊಂದು ಪ್ರಮುಖ ಮೈಲಿಗಲ್ಲಾಗಿದೆ. ಸ್ಯಾಂಡಲ್ವುಡ್ ನಟ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ರಾಜ್ಯದಲ್ಲಿ ಜಾರಿಯಲ್ಲಿರುವ ಪುನೀತ್ ಹೃದಯ ಜ್ಯೋತಿ ಯೋಜನೆ ಬಡ ರೋಗಿಗಳ ಪಾಲಿಗೆ ವರದಾನವಾಗಿ ಪರಿಣಮಿಸಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ 18,000 ಮಂದಿಗೆ ಈ ಯೋಜನೆ ಜೀವದಾನ ನೀಡಿದ್ದರೆ ಅದರಲ್ಲಿ 11,279 ಮಂದಿ ದಕ್ಷಿಣ ಕನ್ನಡ ಜಿಲ್ಲೆ ವಿವಿಧ ಆಸ್ಪತ್ರೆಗಳಲ್ಲಿ ಈ ಪ್ರಯೋಜನ ಪಡೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯಡಿ 2026 ಮೇ ಮತ್ತು ಜೂನ್ ತಿಂಗಳ ಆಹಾರ ಧಾನ್ಯವನ್ನು ವಿತರಣೆ ಮಾಡಲು ಪಡಿತರ ಚೀಟಿದಾರರಿಗೆ ಅಕ್ಕಿ ಹಂಚಿಕೆ ಮಾಡಲಾಗಿದೆ. ಅಂತ್ಯೋದಯ 1-3 ಸದಸ್ಯರನ್ನು ಹೊರತುಪಡಿಸಿ 4 ಹೆಚ್ಚಿನ ಸದಸ್ಯರುಳ್ಳ ಪಡಿತರ ಚೀಟಿಯ ಪ್ರತಿ ಫಲಾನುಭವಿಗಳಿಗೆ, ಪಡಿತರ ಚೀಟಿದಾರರಿಗೆ ಹಾಗೂ ಅನ್ನಭಾಗ್ಯ ಆದ್ಯತಾ ಪಡಿತರ ಚೀಟಿದಾರರಿಗೆ ಪ್ರತಿ ಸದಸ್ಯರಿಗೆ ಮತ್ತು ಜೂನ್ ತಿಂಗಳಿಗೆ 5 ಒಟ್ಟು 10 ವಿತರಣೆಗೆ ಕ್ರಮ ಜರುಗಿಸಲಾಗಿದೆ. ಶಿಕ್ಷಕ ಸಾಮಾಜಿಕ ಚಿಂತಕ ಉಡುಪಿಯ ದಿ ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಅವರ ಸ್ಮರಣಾರ್ಥ ಸ್ಥಾಪಿಸಲಾಗಿರುವ ಪ್ರತಿಷ್ಠಿತ ಹೆಗ್ಗುಂಜೆ ರಾಜೀವ್ ಶೆಟ್ಟಿ ವಿದ್ಯಾಪೋಷಕ ಪ್ರಶಸ್ತಿ
2026 ಹಿರಿಯ ಲೇಖಕ ಅಂಕಣಕಾರ ಪರಿಸರವಾದಿ ಹಾಗೂ ಪ್ರಮುಖ

0: ಕೃತಿಕಾರ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರು ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು, ಗೌರವಧನ, ಪ್ರಶಸ್ತಿ ಫಲಕ ಹಾಗೂ ಪ್ರಶಂಸಾ ಪತ್ರಗಳನ್ನು ಒಳಗೊಂಡಿದೆ ಎಂದು ಪ್ರಕಟಣೆ ತಿಳಿಸಿದೆ. ಸುಮಾರು 4 ದಶಕಗಳಿಂದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಪರ ಚಳವಳಿಗಳ ಒಡನಾಡಿಯಾಗಿರುವ ಹೋರಾಟಗಾರ, ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿಯಾಗಿ ಪಿ ವಿ ಮೋಹನ್ ಅವರನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವರು ಅಭ್ಯರ್ಥಿಯಾಗಿ ನಿನ್ನೆ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ SC ST ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಲೋಲಕ್ಷ, ಕಲುಷಿತಗೊಂಡಿರುವ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ವಿರಳ ಎನ್ನಬಹುದಾದ ಸರಳ ಸಜ್ಜನಿಕೆಯ ರಾಜಕೀಯ ನೇತಾರ ಮೋಹನ್ ರಾವ್ನ್ನು ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿನಾಗಿ ಆಯ್ಕೆ ಮಾಡಿರುವುದು ಅತ್ಯುತ್ತಮ ನಿರ್ಧಾರವಾಗಿದೆ ಎಂದು ಅವರು ಹೇಳಿದ್ದಾರೆ. ಮಕ್ಕಳು ದಿನದ ಬಹುಪಾಲು ಸಮಯವನ್ನು ಶಾಲೆಗಳಲ್ಲಿ ಕಳೆಯುವುದರಿಂದ ಅವರ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಅಗತ್ಯ. ಆದರೆ ಕೆಲವು ಶಾಲೆಗಳ ಸುತ್ತಮುತ್ತ ಪರಿಸರದಲ್ಲಿ ಮಾಲಿನ್ಯತೆ ಉಂಟಾಗಿರೋದ್ರಿಂದ ಕಳಪೆ ಆಹಾರ ಮಾರಾಟವಾಗ್ತಾ ಇರೋದು ಪೋಷಕರು ಹಾಗೂ ಶಿಕ್ಷಕರಲ್ಲಿ ಆತಂಕ ಮೂಡಿಸಿದೆ. ಕೇಳುವರೆ ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದ್ದವರು ಎಡ್ವರ್ಡ್ ಲೋಬೋ, ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಬಣ್ಣ ಬಣ್ಣದ ಬದುಕು ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ನಡೆಸಿಕೊಡ್ತಾರೆ ಡಾಕ್ಟರ್ ವಿನಾಯಕ್ ಹೆಬ್ಬಾರ್. ಈ ಕಾರ್ಯಕ್ರಮದಲ್ಲಿ ಪಿತ್ತ, ಈ ಬಗ್ಗೆ ಆರೋಗ್ಯ ಮಾಹಿತಿ ಕೇಳುವಿರಿ. 8:30 ಕುಂಕುಣಿ ಕಾರ್ಯಕ್ರಮ, ಕುಂಕುಣಿ ನಾಟಕ, ಬಂಗಾರ ಮುಣಿಸ್ ಭಾಗ 3. 9:00 ಬ್ಯಾರಿ ಕಾರ್ಯಕ್ರಮ, ಬ್ಯಾರಿ ಹಾಡುಗಳ ಪ್ರಸಾರ. 9:30 ಕನ್ನಡ ಕಾರ್ಯಕ್ರಮದಲ್ಲಿ ಲಿಟ್ ಪೆಸ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ನಿರಂಜನ ವಾಣಲ್ಲಿ ಅವರ ಮಾತುಗಳನ್ನು ಕೇಳುವಿರಿ. 10:00 ತಾಳೋ ಮಳೋ, ಕೆವಿನ್ ಮಿಸ್ಕಿತ್ ಇವರ ಜೊತೆ ನೇರ ಮಾತುಕತೆ, ನೇರ ಪ್ರಸಾರ ಕಾರ್ಯಕ್ರಮ. 11:00 ಯಕ್ಷಗಾನ ಪುಣ್ಯಕೋಟಿ ಭಾಗ 2. 11:30 ತುಳು ಕಾರ್ಯಕ್ರಮ, ತುಳು ನಾಟಕ, ಲೈಫ್ ಲೋಕಿಸಿ ಭಾಗ 5. 12:00 ತುಳು ಹಾಡುಗಳು, 12:30 ಬಾವಲಹರಿ, 1:00 ಜನಪದ ಹಾಡುಗಳು, 1:30 ಆರೋಗ್ಯ ಸಾರಂಗ್, 2:00 ಕುಂಕುಣಿ ಕಾರ್ಯಕ್ರಮ, 2:30 ಬ್ಯಾರಿ ಕಾರ್ಯಕ್ರಮ ಮರುಪ್ರಸಾರ, 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು, 4:00 ವೃತ್ತಿ ಸಂತೃಪ್ತಿ ಧ್ವನಿ ಮುದ್ರಿತ ಪ್ರಸಾರ, 5:00 ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾರ್ಯಕ್ರಮದ ಪ್ರಸಾರ, 6:00 ರೇಡಿಯೋ ಸಂಜೆ, 7:00 ತುಳು ಕಾರ್ಯಕ್ರಮ, 7:30 ನಮ್ಮ ಸಂವಿಧಾನ ಕನ್ನಡ ಕಾರ್ಯಕ್ರಮದ ಪ್ರಸಾರ, 8:00 ಯಕ್ಷಗಾನ, 8:30 ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ಪಿತ್ತ ಅನ್ನೋ ಶಬ್ದ ಕೇಳಿದ ತಕ್ಷಣ ಬಹಳಷ್ಟು ಜನರು ಹೇಳೋದೇನು ಅಂತಂದ್ರೆ, ನಮ್ಮ ವೈರಿಗೋದು ಬೇಡ ಅಂತ. ಅಂದ್ರೆ ಪಿತ್ತ ಅಂದ್ರೆ ಕೆಟ್ಟದ್ದು, ಪಿತ್ತ ಅಂದ್ರೆ ಶತ್ರು, ಪಿತ್ತ ಅಂದ್ರೆ ರಾಕ್ಷಸ ಅನ್ನುವ ಒಂದು ಕಲ್ಪನೆ ಅಥವಾ ಫೀಲಿಂಗ್ ನಮಗೆ ಇದೆ. ಹಾಗಲ್ಲ. ಇವತ್ತು ನಾವು ಪಿತ್ತ ದೋಷ ಅಂದ್ರೆ ನಿಜವಾಗಿ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಅದರ ಗುಣಗಳೇನು, ಅದರ ಕೆಲಸಗಳೇನು, ಅದರ ಬಗ್ಗೆ ಎಲ್ಲ ತಿಳ್ಕೊಳ್ಳುವ. ಪಿತ್ತ ಅನ್ನು ಅಂದ್ರೆ ಎಸಿಡಿಟಿ, ಹುಳಿ ತೇಗ್ ಬರೋದು ಅನ್ನುವ ಕಲ್ಪನೆಯನ್ನು ದಯವಿಟ್ಟು ಬಿಟ್ಬಿಡಿ. ಸೊ ಪಿತ್ತ ಅನ್ನುವ ಶಬ್ದದ ಅರ್ಥ ಒಂದು ತಪ ತಪ ಅನ್ನುವ ಶಬ್ದದಿಂದ ಪಿತ್ತ ಅಂತ ಬಂದಿದೆ ಅಂತ. ತಪ ಅಂತಂದ್ರೆ ಬಿಸಿ ಅಥವಾ ಸುಡತ್ತೆ ಅನ್ನುವ ಅರ್ಥ. ಹಾಗೆ ಪಿತ್ತ ಅನ್ನುವ ಶಬ್ದದ ಅರ್ಥ ಏನು ಅಂತಂದ್ರೆ, ಅಪಿದೀಯತೆ ಪ್ರಾಕೃತಾವಸ್ಥೆಯ ರಕ್ಷತೆ ವಿಕೃತಾವಸ್ಥೆಯ ನಾಶ್ಯತೆ ವಾ ಶರೀರಂ ಇತಿ ಅಂತ. ಅಂದ್ರೆ ಪ್ರಾಕೃತಾವಸ್ಥೆಯಲ್ಲಿ ರಕ್ಷಣೆಯನ್ನ ಕೊಡತ್ತೆ, ವಿಕೃತಾವಸ್ಥೆಗೆ ಹೋದ್ರೆ, ವಿಕೃತ ಆದ್ರೆ ಅದು ಪಿತ್ತ ಹೆಚ್ಚು ಕಡಿಮೆ ಆದ್ರೆ ನಾಶ ಮಾಡತ್ತೆ ಶರೀರವನ್ನ ಅಂತ. ಅದೇ ಪಿತ್ತ ಅಂತ. ಸೊ ಪಿತ್ತದ ಗುಣಗಳ ಬಗ್ಗೆ ನಾವು ತಿಳ್ಕೊಳ್ಳುವ. ಪಿತ್ತ ಜಲ ಮತ್ತೆ ಅಗ್ನಿ ಮಹಾಭೂತದಿಂದ, ಜಲ ಮತ್ತೆ ಅಗ್ನಿಯಿಂದ ಆಗಿದೆ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ. ಸೊ ಈ ಜಲ ಮತ್ತೆ ಅಗ್ನಿ ಮಹಾಭೂತ ಆಗಿರೋದ್ರಿಂದ ಆ ಗುಣಗಳನ್ನು ನಾವು ಪಿತ್ತದಲ್ಲಿ ಕಾಣಬಹುದು. ಪಿತ್ತದ ಗುಣದ ಶ್ಲೋಕ ಏನು ಹೇಳುತ್ತೆ ಅಂತಂದರೆ, ಪಿತ್ತಂ ಸಸ್ನೇಹ ತೀಕ್ಷ್ಣೋಷ್ಣಂ ಲಘು ವಿಸ್ರಂ ಸರಂ ದ್ರವಂ. ಪಿತ್ತ ಸಸ್ನೇಹ ಅಂದರೆ ಸ್ವಲ್ಪ ಮಟ್ಟಿಗೆ ಸ್ನೇಹ ಅಂದರೆ ಅಂಟುವಿಕೆಯ ಗುಣ, ಜಿಡ್ಡಿನ ಅಂಶ ಪಿತ್ತಕ್ಕಿದೆ ಅಂತ. ನಾವು ವಾತದ ಬಗ್ಗೆ ತಿಳ್ಕೊಳ್ಳುವಾಗ ರೂಕ್ಷ ಅಂತ ಕೇಳಿದ್ವಿ. ರೂಕ್ಷ ಅಂದರೆ ಡ್ರೈ, ವಾತ ಡ್ರೈ ಮಾಡುತ್ತೆ, ಪೂರ್ತಿಯಾಗಿ ನಮ್ಮನ್ನು ಒಣಗಿಸತ್ತೆ ಅಂತ. ಹಾಗೆ ಪಿತ್ತ ಸಸ್ನೇಹ, ಸ್ವಲ್ಪ ಮಟ್ಟಿಗೆ ಅದು ಜಿಡ್ಡಿನ ಅಂಶವನ್ನು ಹೊಂದಿದೆ, ಅಂದರೆ ಅಷ್ಟು ಡ್ರೈ ಮಾಡೋದಿಲ್ಲ. ಸಸ್ನೇಹಂ ತೀಕ್ಷ್ಣಂ, ತೀಕ್ಷ್ಣ ಅಂದರೆ ನಿಮಗೆ ವಾತದೋಷದ ಬಗ್ಗೆ ನಾನು ಹೇಳುವಾಗ ಸೂಕ್ಷ್ಮ ಅಂತ ಹೇಳಿದ್ದೆ, ಅಂದರೆ ಎಲ್ಲಿ ಬೇಕಾದರೂ ಪೆನೆಟ್ರೇಟ್ ಆಗತ್ತೆ ಅಂತ. ಪಿತ್ತ ಹಾಗಲ್ಲ, ಅದಕ್ಕೆ ತೀಕ್ಷ್ಣ ಗುಣ ಇದೆ. ತೀಕ್ಷ್ಣ ಅಂತಂದರೆ ಅದು ಸುಟ್ಟು ಒಳಗೆ ಹೋಗುತ್ತೆ ಅಂತ. ಅಂದರೆ ಈಗ ನೀವೊಂದು ಸೂಜಿ ಅಂತ ಇಟ್ಕೊಳ್ಳಿ, ಅದನ್ನು ಯಾವುದೋ ಒಂದು ಟಫ್ ಇದಕ್ಕೆ ಅದನ್ನು ಒಳಗೆ ತೂರಿಸ್ಬೇಕು. ನಿಮಗೆ ಸೂಜಿಯನ್ನು ಒಳಗೆ ಹಾಕಿದರೆ ಅಥವಾ ಯಾವುದೋ ಒಂದು ಕಬ್ಬಿಣದ ತುಂಡನ್ನು ಒಳಗೆ ಹಾಕಿದರೆ ಹೋಗ್ತಾ ಇಲ್ಲ, ಆವಾಗ ನೀವು ಅದನ್ನು ಬಿಸಿ ಮಾಡಿ ಹಾಕಿದರೆ ಒಳಗೆ ಹೋಗುತ್ತೆ. ಹಾಗೆ ಪಿತ್ತದ ಆ ಬಿಸಿ ಗುಣದಿಂದಾಗಿ ಅಥವಾ ಆ ಉಷ್ಣ ಅಂದರೆ ಈ ಅಗ್ನಿಯ ಗುಣದಿಂದಾಗಿ ಅದು ತೀಕ್ಷ್ಣವಾಗಿ ಒಳಗಡೆ ಹೋಗುತ್ತೆ ಅಥವಾ ತೀಕ್ಷ್ಣ ಗುಣ ಇದೆ ಅಂತ. ಉಷ್ಣಂ ತೀಕ್ಷ್ಣಂ ಉಷ್ಣಂ, ಉಷ್ಣ ಗುಣ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನನಗೆ ಹೀಟ್ ಆಗುವಂಥ ಐಟಮ್ ತಗೊಂಡಾಗಲ್ಲ ಪಿತ್ತ ಹೆಚ್ಚಾಗತ್ತೆ ಅಂತ ಎಲ್ಲ ಹೇಳ್ತಾರಲ್ಲ. ಹಾಗೆ ಪಿತ್ತಂ ಸಸ್ನೇಹ ತೀಕ್ಷ್ಣೋಷ್ಣಂ ಲಘು, ವಾತದ ಥರನೇ ಇದು ಕ್ವಾಲಿಟಿಯಲ್ಲಿ ಲೈಟ್. ವಾತದೋಷ ಈ ಆಕಾಶ ಮತ್ತು ವಾಯು ಮಹಾಭೂತದಿಂದ ಆಗಿದೆ, ಹಾಗಾಗಿ ಅದು ಅಂದರೆ ಆಕಾಶ ಅಂದರೆ ನಿರ್ವಾತ ಪರಿಸ್ಥಿತಿ, ಅಲ್ಲಿ ಏನೂ ಇಲ್ಲ. ವಾಯು ಅಂತಂದರೆ ಗಾಳಿ, ಅವು ಎರಡು ಇರುವಾಗ ಸಹಜವಾಗಿ ಲಘು ಆಗಬೇಕಾಯಿತು. ಇದು ಬೆಂಕಿ ಮತ್ತು ನೀರು ಇರುವಂಥದ್ದು, ಹಾಗಾಗಿ ಅದರಷ್ಟು ಲಘು ಅಲ್ಲ. ಆದರೆ ಇದು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಲೈಟ್ ಕ್ವಾಲಿಟಿಯನ್ನು ಹೊಂದಿದೆ. ಹಾಗಾಗಿ ನಾವು ಯಾವ್ಯಾವಾಗ ತುಂಬ ಲೈಟ್ ಅಂದರೆ ಈಸಿಲಿ ಡೈಜೆಸ್ಟೇಬಲ್ ಫುಡ್ ತಗೊಳ್ತೀವೋ, ಯಾವ್ಯಾವಾಗ ಉಷ್ಣ ಆಗುವಂಥ ಉಷ್ಣ ಗುಣ ಇರುವಂಥ ಫುಡ್ ತಗೊಳ್ತೀವೋ ಆವಾಗ ಪಿತ್ತ ದೋಷ ಹೆಚ್ಚಾಗುತ್ತೆ. ಯಾವ್ಯಾವಾಗ ನಾವು ಹೆವಿ ಫುಡ್ ತಿಂತೀವೋ, ಹೆವಿ ಕ್ವಾಲಿಟಿ ಇರುವಂಥದ್ದು, ಉದಾಹರಣೆಗೆ ಉದ್ದು ತುಪ್ಪ ಇಂತಹ ಹೇಳಿ ಹೆವಿ ಗುಣ ಇರುವಂಥ ಐಟಮ್ಸ್ ತಿಂತೀವೋ, ಯಾವ್ಯಾವಾಗ ತಂಪು ಗುಣವನ್ನು ಹೊಂದಿರುವಂಥದ್ದು ಹಾಲು ಬೆಣ್ಣೆ ತುಪ್ಪ ತಿಂತೀವೋ ಆವಾಗ ಪಿತ್ತ ದೋಷ ಶಮನ ಆಗತ್ತೆ, ಕಡಿಮೆ ಆಗತ್ತೆ. ವಿಸ್ರಂ, ವಿಸ್ರಂ ಅಂದರೆ ಅದರ ನಿಜವಾದ ಅರ್ಥ ಕೆಟ್ಟ ಸ್ಮೆಲ್ ಅಂತ. ಅಂದರೆ ಕೆಟ್ಟ ಸ್ಮೆಲ್ ಇದೆ ಇದಕ್ಕೆ ಅಂತ. ಅಂದರೆ ಈಗ ನಮ್ಮ ದೇಹದಲ್ಲಿ ಯಾವ್ಯಾವುದಕ್ಕೆ ನಾವು ಸ್ಮೆಲ್ ಅಂದರೆ ಕೆಟ್ಟದಾಗಿದೆ ಅಂತ ಹೇಳ್ತೀವೋ ಅಲ್ಲೆಲ್ಲ ಪಿತ್ತದ ಇನ್ವಾಲ್ವ್ಮೆಂಟ್ ಇದೆ ಅಂತ ಅರ್ಥ. ಈಗ ಅದು ಮೋಷನ್ ಇರ್ಬೋದು ಅಥವಾ ಕೆಟ್ಟ ಬಾಯಿ ವಾಸನೆ ಇರ್ಬೋದು, ಅಲ್ಲೆಲ್ಲ ನಾವು ಪಿತ್ತದ ಇನ್ವಾಲ್ವ್ಮೆಂಟನ್ನು ನೋಡಬಹುದು. ಅಥವಾ ಕಿವಿನಲ್ಲಿ ಇದಿರ್ಬೋದು ಅವೆಲ್ಲ. ಇದು ಕಿವು ಬರೋದು ವಿಕೃತಾವಸ್ಥೆಯಲ್ಲಾಯಿತು, ಆದರೆ ಪ್ರಾಕೃತಾವಸ್ಥೆಯಲ್ಲಿಯೂ ಕೂಡ ಅಂದರೆ ಎಲ್ಲ ಸರಿಯಾಗಿ ನಡೀತಾ ಇದ್ದರೂ ಅತ್ಯಂತ ಹೆಲ್ದಿ ಮನುಷ್ಯ ಅಂತಾದರೂ ಕೂಡ ಅವನಲ್ಲಿ ಬೆವರು ವಾಸನೆ ಬರುತ್ತೆ, ಮೋಷನ್ ವಾಸನೆ ಬರುತ್ತೆ, ಮೂತ್ರದಲ್ಲಿ ವಾಸನೆ ಇರುತ್ತೆ. ಸೊ ಇದೆಲ್ಲದಕ್ಕೆ ಕಾರಣ ಪಿತ್ತದೋಷ ಅಂತ. ವಿಸ್ರಂ ಸರಂ ದ್ರವಂ, ಸರಂ ಅಂದರೆ ಹರಿತದೆ. ನಾವು ವಾತದ ಬಗ್ಗೆ ಮಾತಾಡುವಾಗ ಚಲ ಅಂತ ಹೇಳ್ತಿದ್ವಿ, ಚಲ ಅಂತಂದರೆ ಎಲ್ಲಿ ಬೇಕಾದ್ರೂ ಚಲಿಸ್ಕೊಂಡು ಹೋಗುತ್ತೆ ಅಂತ. ಅದೇ ಇಲ್ಲಿ ಸರ, ಸರ ಅಂದರೆ ಹರಿತದೆ, ನದಿ ಥರ ಹರಿತದೆ ಅಂತ ಅರ್ಥ. ದ್ರವಂ, ದ್ರವದಲ್ಲಿ ದ್ರವ ಇದರಲ್ಲಿದೆ ಅಂತ. ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ, ಯಾ ಬಹುತೇಕ ನಾವು ಪಿತ್ತವನ್ನು ಶಮನ ಮಾಡಲಿಕ್ಕೆ ಕೊಡುವಂತಹ ದ್ರವ್ಯಗಳಿವೆಯಲ್ಲ, ಅವ್ರ ಪರಿಮಳ ಚೆನ್ನಾಗಿರುತ್ತೆ ನೋಡಿ. ಇದರ ಗುಣದ ವಿರುದ್ಧವಾಗಿ ಕೊಡುವಂಥದ್ದು ನಾವು, ಪಿತ್ತಕ್ಕೆ ಶೀತ ಗುಣ ಇರುವಂಥದ್ದನ್ನು ಕೊಟ್ಟರೆ, ಆಮೇಲೆ ಸ್ವಲ್ಪ ಡೈಜೆಷನ್ಗೆ ಹೆವಿ ಇರುವಂಥದ್ದನ್ನು ಕೊಟ್ಟರೆ, ಅಂದರೆ ಹೆವಿ ಗುಣ ಗುರುಗುಣ ಇರುವಂಥದ್ದನ್ನು ಕೊಟ್ಟರೆ, ಸ್ವಲ್ಪ ಪರಿಮಳ ಬರುವಂಥದ್ದನ್ನು ಕೊಟ್ಟಾಗಲೂ ಕೂಡ ಪಿತ್ತ ಶಮನ ಆಗುತ್ತೆ. ಉದಾಹರಣೆಗೆ ಸೊಗದೆ ಬೇರು, ಮಂಜಿಷ್ಟ ಅಥವಾ ಮಡಿವಾಳ ಬೇರು, ಅಥವಾ ನಾವು ಲಾವಂಚ ಅಂತ ಹೇಳ್ತೀವಲ್ಲ, ಇಂಥವೆಲ್ಲ ಅಂದರೆ ಈ ಶ್ರೀಗಂಧ, ಇವೆಲ್ಲ ಪಿತ್ತ ಶಮನ ಮಾಡುವಂಥದ್ದು. ಇಲ್ಲಿ ವಿಸ್ರ ಅಂತ ಗುಣ ಇದೆ, ಅಂದರೆ ವಿಸ್ರ ಅಂತಂದರೆ ಕೆಟ್ಟ ವಾಸನೆ. ಈಗ ನಾವು ಒಳ್ಳೆಯ ವಾಸನೆ ಇರುವಂತಹ ದ್ರವ್ಯಗಳನ್ನು ಕೊಟ್ಟಾಗ ಪಿತ್ತ ಶಮನ ಆಗುತ್ತೆ. ನಾನು ಹೇಳಿದ್ದು ಮೂರ್ನಾಲ್ಕು ಉದಾಹರಣೆ ಅಷ್ಟೇ, ಇನ್ನೂ ಬೇಕಾದಷ್ಟು ಉದಾಹರಣೆಗಳಿವೆ. ನೀವು ಎಲ್ಲೆಲ್ಲಿ ಒಳ್ಳೊಳ್ಳೆಯ ವಾಸನೆ ಇರುವಂತಹ, ಒಳ್ಳೆಯ ಪರಿಮಳ ಬರುವಂತಹ ದ್ರವ್ಯಗಳನ್ನು ಕೊಟ್ಟಿವೋ ಆವಾಗ ಪಿತ್ತ ಶಮನ ಆಗುತ್ತೆ. ಎಂಥ ಅದ್ಭುತ ನೋಡಿ. ಪಿತ್ತದೋಷದಿಂದಾಗಿ ಚರ್ಮ ಸಮಸ್ಯೆ ಆದರೆ, ದೇಹದಲ್ಲಿ ಕೀವು ಬರ್ತಾ ಇದ್ರೆ, ಅಂಥದ್ರಲ್ಲೆಲ್ಲ ಈ ಶ್ರೀಗಂಧ, ಶುದ್ಧ ಶ್ರೀಗಂಧ ಅಥವಾ ಸೊಗದೆ ಬೇರು ಇವೆಲ್ಲ ತುಂಬ ಹೆಲ್ಪ್ ಆಗುವಂಥವು. ಇದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಈ ಥರದ ಗುಣಗಳ ಬಗ್ಗೆ ತಿಳ್ಕೊಳ್ಳೋದು, ಈಗ ನಿಮಗೆ ನಾನು ಹೇಳಿದ್ದು ಆಯುರ್ವೇದದಲ್ಲಿ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಬೇಕಾದ ಒಂದು 5% ಆದರೂ, ಇದು ಕೂಡ ಇದೆಲ್ಲ ಗೊತ್ತಿದ್ದರೆ ನಿಮಗೆ ಆಯುರ್ವೇದ ಅಂದರೆ ಏನು ಅನ್ನೋದು ಅರ್ಥ ಆಗತ್ತೆ. ಈಗ ಪಿತ್ತದ ಕರ್ಮಗಳ ಬಗ್ಗೆ ತಿಳ್ಕೊಳ್ಳೋಣ. ಪಿತ್ತಂ ಪಕ್ತ್ಯೂಷ್ಮ ದರ್ಶನೈ ಕ್ಷುತ್ರುಟ್ ರುಚಿ ಪ್ರಭಾ ಮೇಧಾಧಿ ಶೌರ್ಯ ತನುಮಾರ್ಧವೈಹಿ. ಇದು ಪಿತ್ತದ ಕೆಲಸಗಳು. ಪಕ್ತಿ ಅಂತಂದರೆ ಪಚನ ಮಾಡತ್ತೆ. ಇದರಲ್ಲಿ ಎರಡು ಮೂರು ಅರ್ಥ ಇದೆ. ಅಂದರೆ ನಾವು ತೆಗೆದುಕೊಂಡಿರುವಂಥ ಆಹಾರವನ್ನು ಪಚನ ಮಾಡುತ್ತೆ ಅನ್ನೋದು ಒಂದು. ಆ ಜೀರ್ಣ ಆದ ನಂತರ ನಮ್ಮ ಧಾತುಗಳಿಗೆ ಸಿಗಬೇಕಲ್ಲ, ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ, ಇವುಗಳಿಗೆಲ್ಲ ಸಿಗಬೇಕು, ಧಾತುಗಳಿಗೆ ಸಿಗಬೇಕು, ನಮ್ಮ ಮೂಳೆ, ಮಾಂಸಖಂಡಗಳು, ರಕ್ತ, ಇದೆಲ್ಲ ರೆಡಿಯಾಗಬೇಕು ಅಂತ ಆದರೆ ಆವಾಗ ಆಹಾರ ಪಚನ ಆಗಿರುವಂಥ ಆಹಾರವನ್ನು ನಾವು ಅದಕ್ಕೆ ಟ್ರಾನ್ಸ್ಫಾರ್ಮ್ ಮಾಡಬೇಕಲ್ಲ, ಅದು ರಕ್ತ ಆಗಬೇಕಲ್ಲ, ಅದು ಮೂಳೆ ಆಗಬೇಕಲ್ಲ ಅಲ್ವಾ, ಅದು ವೀರ್ಯ ಆಗಬೇಕಲ್ಲ. ಅದು ಆಗಬೇಕು ಅಂತಾದರೆ, ಅದು ಆ ಥರ ಒಂದು ಕನ್ವರ್ಷನನ್ನು ಪಡ್ಕೊಳ್ಬೇಕು ಅಂತಾದರೆ ಅಲ್ಲಿ ಕೂಡ ಪಿತ್ತ ಬೇಕು. ಯಾವಾಗ ಪಿತ್ತ ಸರಿ ಇರೋದಿಲ್ವೋ, ಯಾವಾಗ ಅಗ್ನಿ ಸರಿ ಇರೋದಿಲ್ವೋ, ಯಾವಾಗ ಅಗ್ನಿ ಮಾನ್ಯ ಆಗತ್ತೋ ಆವಾಗ ಇದು ಯಾವ ಕೆಲಸವೂ ಸರಿಯಾಗೋದಿಲ್ಲ. ಆವಾಗ ಹಲವಾರು ರೀತಿಯ ಸಮಸ್ಯೆಗಳು, ತೊಂದರೆಗಳು, ರೋಗಗಳು, ಧಾತುಗಳು ಸರಿಯಾಗಿ ರೆಡಿಯಾಗೋದಿಲ್ಲ, ಹಲವಾರು ಸಮಸ್ಯೆಗಳಾಗ್ತವೆ. ಹಾಗಾಗಿ ಇಲ್ಲಿ ಪಚನ ಅನ್ನೋ ಶಬ್ದದ ಅರ್ಥ ತುಂಬ ಇಂಪಾರ್ಟೆಂಟ್. ಪಿತ್ತ ನಮಗೆ ಇದೇ ಕಾರಣಕ್ಕೆ ಬೇಕು, ಪಿತ್ತ ಇಲ್ಲಾಂದರೆ ನಾವು ಬದುಕಲಿಕ್ಕೆ ಸಾಧ್ಯ ಆಗೋದೇ ಇರೋದು ಇದೇ ಕಾರಣಕ್ಕೆ. ಪಕ್ತಿ ಊಷ್ಮ ಅಂದರೆ ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತೆ, ನಮ್ಮ ದೇಹಕ್ಕೆ ಬೇಕಾದ ಉಷ್ಣತೆಯನ್ನು ಪಿತ್ತ ಕೊಡುತ್ತೆ. ಪಿತ್ತ ಕಡಿಮೆ ಆಗೋಯಿತು ಅಂದರೆ ಉಷ್ಣತೆ ಕಡಿಮೆ ಆಗುತ್ತೆ, ಆವಾಗ ಸಮಸ್ಯೆ ಆಗುತ್ತೆ. ಪಿತ್ತ ಸಿಕ್ಕಾಪಟ್ಟೆ ಹೆಚ್ಚಾಯಿತು ಅಂದರೆ ದೇಹದ ಉಷ್ಣತೆ ಹೆಚ್ಚಾಗತ್ತೆ, ತೊಂದರೆ ಆಗುತ್ತೆ. ಪಿತ್ತಂ ಪಕ್ತ್ಯೂಷ್ಮ ದರ್ಶನೈಹಿ, ನಾವು ನೋಡಬೇಕು ಅಂದರೆ ಅದಕ್ಕೆ ಪಿತ್ತ ಬೇಕು. ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತಾದರೆ ನಿಮ್ಮ ಕಣ್ಣೊಳಗಿರುವಂಥ ಆಲೋಚಕ ಪಿತ್ತ ಸರಿಯಾಗಿ ಕೆಲಸ ಮಾಡ್ತಾ ಇದೆ, ಇಲ್ಲ ಅಂದರೆ ನಿಮಗೆ ನೋಡಲಿಕ್ಕೆ ಆಗ್ತಿರಲಿಲ್ಲ ಅಂತ ಅರ್ಥ. ಪಿತ್ತಂ ಪಕ್ತ್ಯೂಷ್ಮ ದರ್ಶನೈಹಿ ಕ್ಷುತ್ ತೃಟ್ ಅಂದರೆ ಹಸಿವೆಯನ್ನು ಉಂಟು ಮಾಡುತ್ತೆ, ಬಾಯಾರಿಕೆಯನ್ನು ಉಂಟು ಮಾಡುತ್ತೆ. ಅಂದರೆ ನಮ್ಮ ದೇಹಕ್ಕೆ ಬೇಕಾದ ಅದು ಎಲ್ಲ ಫಂಕ್ಷನ್ಸನ್ನು ಅದು ನೋಡ್ಕೊಳ್ಳುತ್ತೆ. ಹಸಿವೆ ಆಗಲಿಕ್ಕೆ ಏನೇನು ಫಂಕ್ಷನ್ ಆಗಬೇಕು ಅದೆಲ್ಲವನ್ನು ಇದು ನೋಡ್ಕೊಳ್ಳುತ್ತೆ. ಕ್ಷುತ್ರುಟ್ ರುಚಿ, ಆಹಾರದಲ್ಲಿ ರುಚಿಯನ್ನು ಕೊಡುತ್ತೆ, ನಾಲಿಗೆಯನ್ನು ಸರಿ ಮಾಡುತ್ತೆ. ಪ್ರಭಾ, ದೇಹಕ್ಕೊಂದು ಕಾಂತಿಯನ್ನು ಕೊಡುತ್ತೆ. ನಮ್ಮ ಸುತ್ತಲೂ ನಮ್ಮ ಚರ್ಮದಲ್ಲಿ ಭ್ರಾಜಕ ಪಿತ್ತ ಇದೆ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ. ಭ್ರಾಜಕ ಪಿತ್ತ ಅಂದರೆ ಆ ಪ್ರಭೆಯನ್ನು ಕೊಡುತ್ತೆ, ನಮ್ಮ ನಾವು ಕಾಂತಿ ಇದೆ ಅಂತ ಹೇಳ್ತೀವಲ್ಲ ಅದನ್ನು ಕೊಡುತ್ತೆ ಅಂತ. ಪ್ರಭಾ ಮೇಧ, ಮೇಧ ಅಂದರೆ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತೆ. ಧೀ ಅಂದರೆ ಆ ಏನು ಧೈರ್ಯ ಅಂತ ನಾವು ಹೇಳ್ತೀವಲ್ಲ, ಅಥವಾ ಏನನ್ನಾದರೂ ಮಾಡುವ ಒಂದು ಆ ಶಕ್ತಿಯನ್ನು ಕೊಡೋದು ಪಿತ್ತ. ಯಾರಿಗೆ ಸಾಧಕ ಪಿತ್ತ, ಹೃದಯದಲ್ಲಿರುವಂಥ ಸಾಧಕ ಪಿತ್ತ, ಅಥವಾ ಆ ಪಿತ್ತ ಸರಿಯಾಗಿ ಕೆಲಸ ಮಾಡೋದಿಲ್ವೋ, ಪಿತ್ತ ಫುಲ್ ಕಡಿಮೆ ಆಗಿಬಿಡುತ್ತೋ, ಆವಾಗ ಅವನಿಗೆ ಆ ಧೈರ್ಯ ಅಥವಾ ಮೇಧಾಶಕ್ತಿ, ಯೋಚನೆ ಮಾಡುವ ಕೆಪ್ಯಾಸಿಟಿ, ಬುದ್ಧಿಶಕ್ತಿ ಕಡಿಮೆ ಆಗಿಬಿಡುತ್ತೆ. ಮೇಧಾ ಧೀ ಶೌರ್ಯ, ಆ ಶೂರತ್ವ ಅದ ಹೇಳಿದ್ನಲ್ಲ, ಶೌರ್ಯ ತನು ಮಾರ್ಧವೈಹಿ, ದೇಹದಲ್ಲಿರುವಂಥ ಮಾರ್ಧವತೆಯನ್ನು ಕೂಡ ಅಂದರೆ ಮೃದುತ್ವವನ್ನು ಕೂಡ ಇದು ನೋಡಿಕೊಳ್ಳುತ್ತೆ. ಕಫದೋಷ ಕಠಿಣವಾದ್ದು, ಅದು ಗಟ್ಟಿ, ಯಾಕೆಂದರೆ ಪೃಥ್ವಿ ಅಂದರೆ ಭೂಮಿ ಮತ್ತು ಪೃಥ್ವಿ ಅನ್ನೋದಕ್ಕಿಂತ ಭೂಮಿ ಅನ್ನೋದಕ್ಕಿಂತ ಗಟ್ಟಿ, ಮತ್ತು ಈ ಜಲಮಹಾಭೂತಗಳನ್ನು ಸೇರಿದ ಆಗಿರುವಂಥದ್ದಾಗಿಂದ ಕಫಗಟ್ಟಿ. ವಾತ ನಮಗೆ ಗೊತ್ತಿದೆ, ಅದೊಂಥರ ಗಾಳಿ ಥರ. ಆದರೆ ಇದು ದೇಹಕ್ಕೆ ಮೃದುತ್ವವನ್ನು ಕೊಡಲಿಕ್ಕೆ ಈ ಪಿತ್ತ ಹೆಲ್ಪ್ ಮಾಡುತ್ತೆ. ಸೊ ನಾವಿವತ್ತು ಪಿತ್ತದ ಡೆಫಿನೇಷನ್ ತಿಳ್ಕೊಂಡ್ವಿ, ಪಿತ್ತದ ಗುಣಗಳ ಬಗ್ಗೆ ತಿಳ್ಕೊಂಡ್ವಿ, ಪಿತ್ತ ಏನೇನು ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಒಂದು ಮಟ್ಟಿಗೆ ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಧನ್ಯವಾದ.
2: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
3: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ, ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ, ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
2: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಎಷ್ಟು ಚಾರು ಅಡ್ತಾತೆ ಮೇರಿ ದಾಲುಗಟ್ಟಾ ಜನ್ನ ಅಭಿತರಿಕ್ತ.
1: ಅರೆ ಮೊನ್ನ ತೂಗಿದಾಳೆ ಇಲ್ಲಿ ಕಿತೆ ಹಿಂಗೆ ಘರಾಂದ್ ಗಡ್ಬಡ್ ದಿಸ್ಲಿ ಇಲ್ಲ
0: ಗಡ್ಬಡ್ಗೆ ಗಡ್ಬಡ್ ಆಮ್ಚ ಘರಾಂದ್ ರಾತ್ರಿ ದಾವರಾರ ಪಟ್ಲ ಜನ ಸೋರ್ರಿಗ್ಲು ಯಾಕವರ ಉಪರಾಂತ ಮುಕ್ಲದಾರ ಅಂತ ಪಡ್ತು ನಾ ಇಲ್ಲೋ
1: ಅನ್ನ ಮುಚ್ಚಿ ಬಾಯಲ್ಲಿ ಘರ ಬಿತ್ತ ನಿದೋನ ಸಾತಿಕಾಗ ಬರ್ನ ಅವ ಹಂಗ ಉಬಾಸ ಮಕ ದಿಸೋಗ್ನ ಪೊಲೀಸ್ ಕಾರ್ ಒಮ್ತೆ ಬಿಡೋನ ಅಸ್ತಾತ್
0: ಮೇರಿ ಮೇರಿ ತಕ ಕಾಕ ಕೊಟ್ಟು ಕೊಣಾಕ ಮೊನ್ನ ಸನ್ ತು ಸನ್ ಕಿತೆ ಮೇರಿ ಬಾಬಾ ತು ಸಾಂಗ್ ಜನಬಾ ಮುಚ್ಚಲಾಗಿ ಒಡ್ಲಿ ಏಕ್ ತು ಸಾಂಗ್ ಮೇರಿ ಬಾಬಾ ಅವನ ಕಳನಸ್ತಾನ ಮುರ್ಗ್ಯಾ ಮತೀರ್ ತು ಸಾಂಗ್
1: ಈ ಕಸನಿ ಸಾಂಗ್ ಸಾಂಗ್ ಸಿಮ್ಗ್ಯಾಚಿ ಕಿತೆ ಜಾಲೆ ಮೊನ್ನ ಕಿತೆ ಜಾಲೆ ಮೇರಿ
0: ಮಕ ವಾಟೇರ್ ಗಾಲನ್ನು ದುಸಲಾಗಿ ಮುದಿ ಜಾಲೆ ಚಿಡು ಮಕ ಮೇಳ್ಳೆ ಮೇರಿ ಜನ್ನ ಚಪಾಯ ಬಿಡ ಆಯ್ ಒಡ್ಲಿ ಸುಖ ತರಲಿ ಬಾಬಾ ಜನ್ನ ಕೋಲೆ ಚಾಪಳೈತ ಹಂಸೆ ಮೇರಿ ಮೊಕ್ಕತಾ ಇದ್ರು ಉಡ್ಕೋ ಚೆಡುವ ವಾತಿ ಬೇಟೆ ಮಸಾಗರ್ ಸದಾಗಿಲ್ಲಿ ಸಜಾದಿ ದೇವಾಗಿಲ್ಲಿ ಪೂಜಾಗರ್ ಮಗಿ ತುಸ ಮುದಿ ಜಲ್ಲೋ ನೋರು ಹಾಕಿದ್ದೆ ಲಗು ತೋ ಮುದಿ ಗಾಲನ್ ದೂನ್ ದಿವಸ ನಿಮ್ಮ ಮೇಲೆ ತೋಳ್ಚ ಒಳನ್ ಬಿಡೋನ್ ಮೇಲೋ ಬಾಬಾ ಮಾಗಿರು ತಕ್ಲಿ ವಿರಾಜವ್ ನಾ ಮುಂಬೈ ಆಯ್ಲಿ ಎರಡು ವರ್ಷ ಪಾರ್ಶಾಂಗರ್ ರಾವ್ಲಿ ಅನಿ ಮಾಗಿರ್ ಮೌಸೇನ ಒತ್ತಾಯ ಕೆಲ ಹಾಕಂಗ ಆಯ್ಲಿ
1: ಗಡಿತ್ ಹೊರ್ತಾ ಹೊಡಿತು ಮೊನ್ನ ಕಾಳ್ಸಾಂಗ್ ಓಡ್ತಾ ಅದು ಕಾಳ್ಸಾಂಗ್ ಚಿನ್ನ ಓಡ್ತಾ ಚಿನ್ನ ನತ್ಲಾರ ಕೈ ಬ್ಯಾಂಗ್ಳೂರ್ ಅನಿ ಕೈ ಬೊಂಬೈ ಕೈ ಚರಣಚ ದೇಗೇನ್ ಪಿಯೋನ್ ಪೊಡ್ಲು ಮುನಿಸು ಅನಿ ಕೈ ದೇಡಾಲಕಾಚ ಸ್ಟುಡಿಯೋಸು ಧನಿ ಹಾಸ ಮುಜ ಕಾಸಾರ ಗರಂತ್ರಿಗ್ಲ ಸೊರ ಅನ್ ಕೇಳೆ ತರಿ ಸೊರ ಸಂಗತ ರಿಗ್ಗಿಲ್ಲ ತುಮೆ ಮುಜ ಮೋತಿ ಮೋತಿನ್ ತಿಯಕು ಆತ್ ಬೇಟೇಲಿ ಅವ್ ಸಂತ ಸಲು ಈ ಸಂಗತಿ ಬಾಯ ಸಂಗನಕಾತ್ ತಕ ಅಚಾಪ್ ಕರಿಸಿ ತಕ ಅಚಾಪ್ ಕರಿಸಿ ಕಿತೆಗೆ ಕಾಫಿ ಅಡ್ದ ಮುಜ ಕಾತ ಇತ್ತ ಆಸ ನೈ ಕಾಲ ತ್ಯಾ ಚೆಡು ಅಸ ಜಲ್ಲೋ ದಿಸ್ ಮುಜ ಆತಾಂತ್ಲೆ ಕೇಕಿ ಗುಡ್ಕ್ಯಾಕ ಆಶೇಲೆ ತೇನ್ ದುಕಾನ್ ಗೊಳವ್ನು ಸಂಗ್ತಾನಾ ಕಾಳಿಸ್ ಮುಜ ಕೋಸ ಆಡ್ಲೆ ತರಿ ಗೋವು ಮಳ್ಳ ಗರ್ವ ಅಂದ ಬಂದಿರ್ಲೆ ಪಲ ಸಕಾಳೆ ಹಿಂಗೆ ಗ್ರ್ಯಾಂಟ್ ಓಡೋಸೋನು ಸರ್ಬೇಸೋ ಕೊಂಬಾಡ್ತ ಮೇರಿ ತೂ ಮುಟ್ಲಿಂಗರ್ ಮೊನ್ನ ತು ಅಮ್ಗೆರ್ರ ಇರಾಣ್ಯಾಚಿ ಓಡ್ ಜೈತಿ ಕೇಕ್ ಆಡ್ತ ಇನ್ನ ಸೊ ಝಲ್ಲೋ ದಿಸ್ಕತ್ತಾನ ಮೊನ್ನಾಚಿ ಸೈರಿ ಗಟ್ಗರ್ಚಿ ರಾವ್ ಅವ್ ಹತ್ತಾಯ್ತ ಸೊತ್ತೆಲ ಅಂಕಿ ಸುಕೋಳಿ ಕಂದಡ್ತ ನತ್ಲ ಪುಟ್ಲ ದಳಿನಿ ಸೋದೈತ
0: ಅವೇ ಸಂಗಲ್ಲೆ ಅವೇ ಸಂಗಲ್ಲೆ ಅನಿ ತು ಆಶಿಲ್ನೆ ಆಸ ತಶೇನ್ ಜಾಲೆ ಆತಂಗ್ ಕಾಳೆ ನಿಸೋನ್ ಗೆಲ್ಲೋ ಸೋರು ಬಾಪ್ತಿದ್ ನಸ್ತಾನ ನಿಮ್ ಹಾಕೆಲ್ಲ ಅಲ್ಲಿ ಮುಜ ಮೊನ್ನ ಮಾತು ಮಕ ಊರ್ಲು ಮೊನ್ನ ಬಾಬಾನ ಮುಂಚೆ ಸೋಮ ನಾಂತ ತುಕ ಯಾರಾತಿ ಮಕ ಕೋಣೆ ಸರ್ಪಿತ್ಕೆಲ್ಲ ಕೊಣ್ಣ ಬೇಬಿ ಬೇಬಿ ಬಾಬಾನ ಸಂಗಲ್ನೆ ಸರ್ಕೆ ಈ ಗಜಾಲ್ ಬಾಯಿಗೆ ಫಲ ಧನ್ಪರ ಮಣಸ ಸಂಗನಕ ಬಾಬಾನ ಸಂಖ್ಯೆ ಬೈಲೆ ಅವನ್ಸು ಸಂಗಂಗ ಅಸ್ಲಿ ಬಾಯಿಗೆ ಅಜ ಆಪ್ಕನ್ ಸಂತೋಷ ಕರೋಂಗ್ ನೀ ಬಾಯ್ ಮೋಸ್ರಿ ತು ಯೋದೋ ಓಡ್ಲೋ ಸಾವುಕಾರ ಮಕ ಮೇಳ್ಳಾಯ್ ಮಕ ಮೇಳ್ಳಾಯ್ ಮುನ್ ಕಳ್ಳ ಬರ ತಿಚ ನಾಕಾಚ ಬುಡಾಂಕ ಮಿರಿ ಅಸ ಉಲೋ ಪಡೋಂಗ ಸ ಬಾಯ್ ಬೋರಿ ಮೋಸ್ರಿ ಬಾಬ್ ಮುಜೆ ಕಡೆ ಉಲೆ ತನ ಸಹಿತ ಪಾಟ್ಲಾನ್ ಮಕ ಬಾಂಧು ನಿತಾಲಿ ತುವೇ ಮಕ ಈ ಚೇಂದಿಲ್ಲ ಮುನ್ ಕಳಾಸ್ ಜಲ್ಯಾರ ತಿಚ ಗಳ್ಯಾ ಗಡ ಜಿರ್ಗಿ ಮೀರಿ ಸಂಖ್ಯೆ ಜಾಳ್ ಪಡೋಂಗ ಸಾತ್ ಲಿಪೊಂದು ಹೊರ್ತ
1: ಬೇಬಿ ಬೇಬಿ ಅನಿ ಕಾಯ್ ಬಿರಾನ್ನ ಆತ ಅವ್ನು ಸಲ್ತ ತು ದುಕ್ಲೇನ್ ಬೋಲ ಸಾಯ್ಮು ಯಾ ಮೆಂದು ಗಿರ್ಗಿರ್ಲ ತು ಅನಿ ಅಮ್ಗೆ ಸ್ರಾಮೊನ್ನ ತುಕ ಬಿಲ್ಕುಲ್ ಓಸಂಗ್ ಸೊಡಿಸಿನ ಮಕ ಸೊಡ್ನು ಸಂತುಕ ಕಷೆ ಪುಟ್ಟು ಆತ ಕೊಣ್ಣ ಇನ್ನ ಉಸ್ಲೋನು ಆತ ಅಂದ್ ಕಾಪಾಡ್ಗೆವನು ಬಿತ್ತರೆತ ಬಿತ್ತ ಬೈತಾನು ಇನ್ನ ಆಯ್ತ ರಾತ್ರಿಗೆ ನೀದೊಂಗಿ ಸೊಡಿನ ಅಂತ ಹನ್ನಾಡಿ ಸೋರಾಗ ದೊರಂಗು ಪೋಣ ನೀನು ತೋಡು ಉಸ್ತಿತಾತ್ ಅನಿಷ್ಟಾಚೆ ಹೊಸ್ಕೋ ತೋ ಒಡ್ಲು ಟಾರ್ಚ್ ಸಾಯ್ಕೆ ಬಾಬಾ ಒಂದಿ ನಾತ್ಲಾ ತೋ ಆಸ ಪಾಟಿ ಅವ್ನು ಸೋದಿಸಾನ ತುಕ ಆಯ್ ಸೋರ್ ದಿಸೋಂಗು ಅನ್ ತೇ ಏಕ್ ಸೋದು ಮೇರಿ ಟಾರ್ಚ್ ಅನ್ನೆತ್ತ ಗೆಲ್ಲಂತ ಬನಾಯ್ಲೆ ರೇ ಮೊನ್ನ ಬನಾಯ್ಲೆ ಸಗಳ್ಯಾಂಗ ಸುನ್ಯಾಚ ಸುನ್ಯಾಚ ಗುಡಾತ ಅವ್ನು ಪೈಸ್ಕೆಲೆ ಅವ ಮಾತು ಇತ್ಲೋ ವೇಳ ಕಿತೆ ಗತ್ತಾಲಿ ಕಿತೆ ಜನಾಯ ತುರಡ್ ಕುರ ಅವ್ ಸಕಲ ಜನೇಲ ಮಣ ತು ಮುಜಿ ಚೇನ್ ಸೊತ್ತಾಲಿ ತ್ಯೋ ಆರಾಮ್ಯಾನ ಜನ ನತ್ತ ಊಡೋರ್ ಸೊಡ್ಲಿ ಮುಂಟ ಕೊಣ ಮೇಳಿಗೆ ಕಿತೆಂಗಿ ಮೊನ್ನ ತಾಕ ಆಮೆ ಬರೋ ನೆಸ್ಲೆ ಪೊಳೋಂಗ್ ಜಾಯ್ನ ತೊಂಡ ಪೌಡ ಸರಿಯತನ ತಾಚ ಅಂತ ಅಂತ ಅನ್ ವಾಕುಳಿತಾತ್ ಬಂಗಾರ ಗಲ್ಲಪರ ಬೊಂಬ್ಲೆಲ್ಲ ಕಡೆನ ಚಿಟ್ಕೆ ಮಾರ್ತಾತ್ ತೇ ಮೋರು ತುಂತೆ ಆರಾಮಿ ಚೆಡು ಆ ಕಡೆ ಕಾಯಿ ಉಲೋಂಗ್ ನಾಯ್ಮು ತುಕ ಯಾವ ವಸ್ತುರ ಅರ್ಥ ಒಳಕಾನ ತಕ್ಕ ತುಜಾ ಕಾಳೆ ವಸ್ತುರ ಸೋಸ್ ಜೋಪ್ ಜಲ್ಲಾನು ಅವೆ ಮೆಲ್ಲೆ ಮುಂಡಿಸ್ರಾವ್ನು ಸೊಡ್ಲೆ ಬೇಬಿ ಆತ ಮೋಟ್ನಿ ತಾಳ್ಲೆ ಅವನಿ ಸಲ್ತ ಸಲ್ತಾಯ್ ಎದೊಳ್ಕಿತೆ ನಿಮ್ ಕರೆ ಹೇಳ್ತಾಲಾಯ್ತರ ಪಾಪಾರಿ ಮೊನ್ನ ತುಕ ಅವೆ ದೇಡ ಅಲಾಕಸೋ ಶೆಟ್ಕೆಲೋ ತರಿ ತು ಮುಜ ತಾನು ವೇತಾ ಮುಂಡ್ತಾಯ್ ಅನಿ ತುವೆ ಅನಿ ಅವೆ ಸಂಗತ ಕೊಂಡಾವೆಚೆ ತುಕ ಅವ್ ಬಿಲ್ಕುಲ್ ಸಂಗ್ ಸೊಡಿಸಿನ ಮೊನ್ನ ಮಕ ಸೋಡ್ನು ಸೊ ತುಕ ಕಶೆ ಪುಟು ಆ ತಗೊಂಡ ತು ಕಾಸಾರಿ ಸ್ತ್ರೀ ಇನ್ನ ಅಳೆ ತು ತುಜೆ ನಿಸ್ಗಳ ಬೋಡಾಚೆ ಶರ್ಮ ಸಂಗೋನು ಮಕ ಚಿಡ ಏನಕ काळजांत तितले सांतीपणाचे

ಯಾನೆ ನಿಕ್ಲಿನ ಮೋಕೆದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡದ ಕಲಾವಿದೆ ನಿಕ್ಲು ಮಾತಿರ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಉಂದು ರಂಗ್ ರಂಗದ ಬದುಕು.

0: You're listening to Radio Sarang, 107.8 FM.
1: ಇಂದಿನ ಈ ದಿನದ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನಲ್ಲಿ ನಡೆದ ಲಿಟ್ ಫೆಸ್ಟ್ 2022 ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಡಾಕ್ಟರ್ ನಿರಂಜನ್ ವಾನಳ್ಳಿ ಇವರ ಮಾತುಗಳನ್ನು ಕೇಳೋಣ.
2: ನನ್ನ ಪರಿಚಯವನ್ನು ಒಂದು ಸೆಂಟೆನ್ಸಲ್ಲಿ ಹೇಳ್ಕೊಳ್ಳೋದು ವಾಸಿ ಅಂತ ನನಗನ್ನಿಸ್ತು. ನಾನು ನಿರಂಜನ್ ವಾನಳ್ಳಿ ಅಂತ. ಇಲ್ಲೆಲ್ಲ ತುಂಬ ಜನ ನಮ್ಮ ಸ್ನೇಹಿತರು ದಕ್ಷಿಣ ಕನ್ನಡ ಜಿಲ್ಲೆಯವರು ಉಡುಪಿ ಜಿಲ್ಲೆಯವರು ಇದ್ದಿರಿ. ಯಾತಕ್ಕಂತಂದರೆ ನಾನು MGM ಕಾಲೇಜಿನ ಪ್ರಾಡಕ್ಟು, ಉಡುಪಿಯ MGM ಕಾಲೇಜಿನಲ್ಲಿ ಓದಿದವನು, ಉಜಿರೆಯ SDM ಕಾಲೇಜಿನಲ್ಲಿ 6 ವರ್ಷ ಪಾಠ ಮಾಡಿದವನು, ಹಾಗೂ ಉದಯವಾಣಿಗೆ 8 ವರ್ಷ ಅಂಕಣವನ್ನು ಬರೆದವನು. ಹೀಗಾಗಿ ದಕ್ಷಿಣ ಕನ್ನಡಕ್ಕೂ ನನಗೂ ಬಹಳ ಹತ್ತಿರದ ನಂಟು. ಈಗ ಆಮೇಲೆ ಇಲ್ಲಿಂದ ನಾನು ಉಜಿರೆಯಿಂದ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹೋದೆ. 30 ವರ್ಷ ಅಲ್ಲಿ ಪತ್ರಿಕೋದ್ಯಮ ಪ್ರಾಧ್ಯಾಪಕನಾಗಿ ಪಾಠ ಮಾಡ್ತಾ ಇದ್ದೆ. ಪರಿಚಯ ಮಾಡುವಾಗ ಅವರು ಹೇಳಿದ ಹಾಗೆ ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದ ಕುಲಸಚಿವನೂ ನಾನಾಗಿದ್ದೆ. ಆಮೇಲೆ ತಜಿಕಿಸ್ತಾನದಲ್ಲಿ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕನಾಗಿದ್ದೆ 15 ತಿಂಗಳು. ಮತ್ತು ವಾಪಸ್ ಬಂದ ಮೇಲೆ ಕಳೆದ 3-4 ತಿಂಗಳಿಂದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಕೆಲಸ ಮಾಡ್ತಾ ಇದ್ದೆ. ನಮ್ಮಲ್ಲಿ ಈ ಮೇಷ್ಟ್ರಿಗಳಿಗೆ ಗೊತ್ತು, ನಾವು ಏನೇ ಪ್ರಶ್ನೆ ಕೇಳಲಿ ವಿದ್ಯಾರ್ಥಿಗಳು ಏನು ಬರೀಬೇಕು ಅಂತ ನಿರ್ಣಯ ಮಾಡ್ಕೊಂಡು ಬಂದಿರ್ತಾರೋ ಅದನ್ನೇ ಬರೆಯೋದವರು, ಅದಕ್ಕೆ ಸೇರಿಸ್ತಾರೆ ಅಷ್ಟೇ. ಹಾಗೆಯೇ ನನ್ನ ಪರಿಸ್ಥಿತಿಯು ಆಗಿದೆ ಅಂತ ಅನಿಸುತ್ತೆ. ಮೇಡಮ್ ಏನೇನು ನನಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೋ ಅದಕ್ಕೆ ಪೂರಕವಾಗಿ ಹಾಗೂ ಸೇರಿಸಿ ನಾನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನೋ ಆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇಲ್ಲಿ ಇರುವಂಥ ಹೆಚ್ಚಿನವರಿಗೆ ಕೆಲವು ಪ್ರಶ್ನೆಗಳಿರ್ಬೋದು. ಒಂದು, ನಮ್ಮ 3 ಜನ ಯಾಕೆ ಇಲ್ಲಿ ಈ ವಿಷಯವಾಗಿ ಮಾತನಾಡಲಿಕ್ಕೆ ಕರೆದರು? ಅದಕ್ಕೆ ಉತ್ತರ, ನಮ್ಮಲ್ಲಿ ಒಂದು ಏಕತೆ ಇದೆ. ಏನು ಅಂತಂದರೆ, ನಾನು ಹಾಗೂ ಗೆಳೆಯರಾದಂಥ ಹರೀಶ್ ಅವರು ಹಾಗೂ ಸಂತೋಷ್ ಅವರು. ಸುಷ್ಮಾ, ನಿಮ್ಮ ಗಮನಕ್ಕೆ ಏನು ಬರಬೇಕು ಅಂತಂದರೆ, ಸುಷ್ಮಾ ಸ್ವರಾಜ್ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾಗ ಅವರ ಅಂಗಸಂಸ್ಥೆಯಾಗಿದ್ದಂಥ ICCR ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್, ಇದರ ಅಂಗವಾಗಿ ಸುಮಾರು 51 ದೇಶಗಳಲ್ಲಿ ICCR ಇದೆ. ಅಲ್ಲಿ ಭಾರತೀಯ ಸಾಂಸ್ಕೃತಿಕ ರಾಯಭಾರಿಗಳನ್ನು ಅಥವಾ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕರುಗಳನ್ನು, ಅಲ್ಲಿವರೆಗೆ ಏನಾಗ್ತಾ ಇತ್ತು, ಈ ಎಲ್ಲ ಅಧಿಕಾರಿಗಳೇ ಆ ಕೇಂದ್ರದ ನಿರ್ದೇಶಕತ್ವವನ್ನು ವಹಿಸ್ತಾ ಇತ್ತು. IFS ಅಧಿಕಾರಿಗಳಾಗಿರ್ಬೋದು ಅಥವಾ ಅದರ ಕೆಳಗಿನ ಅಧಿಕಾರಿಗಳು ಇನ್ಚಾರ್ಜ್ಗಳಾಗಿ ಅದರ ನಿರ್ದೇಶಕತ್ವವನ್ನು ವಹಿಸ್ತಾ ಇದ್ದರು. ಅದು ಅಧಿಕಾರಿಗಳು ಹೇಗೆ ಮಾಡಬೇಕೋ ಹಾಗೆ ಮಾಡ್ತಾಯಿದ್ರು. ಆದರೆ ಸುಷ್ಮಾಜಿ ಅವರಿಗೆ ಒಂದು ಕನಸಿತ್ತು, ಈ ದೇಶದ ನಿಜವಾದ ಸಂಸ್ಕೃತಿಯನ್ನು ಬಲ್ಲವರು ಹಾಗೂ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವನ್ನು ಆಯ್ಕೆ ಮಾಡಿ ಬೇರೆ ಬೇರೆ ದೇಶದ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕರಾಗಿ ಕಳಿಸ್ಬೇಕು ಅಂತ. ಹಾಗೇ ಅಮಿತ್ ತ್ರಿಪಾಠಿ ಅಂತ ಭಾರತೀಯ ಲೇಖಕ ಇವತ್ತು ಇಂಗ್ಲೆಂಡಿನ ICCR ನಿರ್ದೇಶಕರಾಗಿದ್ದಾರೆ. ಹಾಗೆ ಅನೇಕರು ಭರತನಾಟ್ಯದವರು, ಆಮೇಲೆ ಸಂಗೀತಗಾರರು, ತುಂಬ ಜನ ಈ ಕೇಂದ್ರದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಇದು ICCR-ನವರು ಓಪನ್ ಕಾಂಪಿಟೀಷನ್ನಲ್ಲಿ ಹೀಗೆ ಯಾರಿಗೆ ಆಸಕ್ತಿ ಇದೆ ಅವರು ಅಪ್ಲೈ ಮಾಡಿ ಅಂತ ಕರೆದ್ರು. ನಾವುಗಳು ಮಾಡಿದ್ದು 500ಕ್ಕೂ ಹೆಚ್ಚು ಜನ ಇದಕ್ಕೆ ಅರ್ಜಿ ಹಾಕಿದ್ರು ಅಂತ ಕೇಳಿದ್ದೇನೆ. ಮೊದಲ ಹಂತದಲ್ಲಿ 48 ಜನರನ್ನ ಶಾರ್ಟ್ ಲಿಸ್ಟ್ ಮಾಡಿ ನಮ್ಮನ್ನು ಸಂದರ್ಶನಕ್ಕೆ ಕರೆದಿದ್ದರು. ಅದರಲ್ಲಿ ಅನೇಕರನ್ನ ಸಿಲೆಕ್ಷನ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ಕಳಿಸಿದ್ರು. ಈಗ ಮೊದಲ ಬ್ಯಾಚ್ನ ತಂಡದ ಅವಧಿ ಹೆಚ್ಚು ಕಮ್ಮಿ ಮುಗಿತಾ ಇದೆ. ನಾನು ಸ್ವಲ್ಪ ಅಪವಾದ ಯಾತಕ್ಕಂತಂದರೆ, ನಾನು 1.5 ವರ್ಷಕ್ಕೆ ನಮ್ಮ ವಿಶ್ವವಿದ್ಯಾಲಯ ನನ್ನನ್ನು ವಾಪಸ್ ಬನ್ನಿ ಅಂತ ಕೇಳಿಕೊಂಡಿದ್ದರಿಂದ 15 ತಿಂಗಳು ಅಲ್ಲಿದ್ದು ನಾನು ವಾಪಸ್ಸು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೆ. ಹರೀಶ್ ಅವರು ಈಗ 3 ವರ್ಷದ ಅವಧಿಯನ್ನು ವಿಯೆಟ್ನಾಂದಲ್ಲಿ ಮುಗಿಸಿ ಈಗಷ್ಟೇ ಬಂದಿದ್ದಾರೆ ಕನ್ನಡದ ಕೆಲಸವನ್ನು ಮಾಡಲಿಕ್ಕೆ. ಹಾಗೆಯೇ ಗೆಳೆಯರಾದಂಥ ಸಂತೋಷ್ ಅವರು ಇನ್ನೂ ತಾಂಜೇನಿಯಾದಲ್ಲಿ ಇದ್ದಾರೆ, ಇನ್ನೂ ಅವರ ಅವಧಿ ಇದೆ. ನನಗೆ ಆಶ್ಚರ್ಯ ಆಗ್ಬೋದು, ನೀವು ಎಲ್ಲಿದ್ದಿರಿ ಯಾವುದು ಇದು ತಜಿಕಿಸ್ತಾನ್, ಬೆಳಗಿಂದ ಮಧ್ಯ ಏಷ್ಯಾದ ಸುದ್ದಿ ಬರ್ತಾ ಇತ್ತು. ನನಗೆ ICCRಯಿಂದ ಒಂದು ಇಮೇಲ್ ಬಂತು, ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಆಸ್ ದ ಡೈರೆಕ್ಟರ್ ಸ್ವಾಮಿ ವಿವೇಕಾನಂದ ಕಲ್ಚರಲ್ ಸೆಂಟರ್ ದುಶಾಂಬೆ ಅಂತ. ನನಗೂ ನನ್ನ ಮಕ್ಕಳಿಗೂ ಎದೆ ಒಡೆದೋಯ್ತು, ಯಾಕಂದರೆ ಇದು ಎಲ್ಲಿದೆ ಏನು ಕತೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ. ತಕ್ಷಣ ಎಲ್ಲ ನೆಟ್ಟಲ್ಲಿ ನಮ್ಮ ಮಕ್ಕಳು ಹುಡುಕ್ಲಿಕ್ಕೆ ಶುರು ಮಾಡಿದ್ರು, ಇದು ಎಲ್ಲಿದೆ ಅಪ್ಪ ಈ ದುಶಾಂಬೆ ಅನ್ನುವಂಥದ್ದು. ಆಗ ನಮಗೆ ಗೊತ್ತಾಯಿತು ಇದು ಮಧ್ಯ ಏಷ್ಯಾದ ಪುಟ್ಟ ರಾಷ್ಟ್ರವಾದಂಥ ತಜಿಕಿಸ್ತಾನದ ರಾಜಧಾನಿ ದುಶಾಂಬೆ. ಆಮೇಲೆ ಇಂಟರ್ನೆಟ್ನಲ್ಲಿ ನೋಡ್ಲಿಕ್ಕೆ ಹೋದರೆ ಎಲ್ಲ ಭಯ ಹುಟ್ಕೋತಾ ಇತ್ತು. ಏನು ಅಂತಂದರೆ, ಯಾರೂ ತಜಿಕಿಸ್ತಾನಕ್ಕೆ ಹೋಗಬೇಡಿ, ಇಲ್ಲಿ ಸೇಫ್ಟಿ ಇಲ್ಲ, ಇಲ್ಲಿ ಕಷ್ಟ ಬದುಕೋದು ಅನ್ನೋದೆಲ್ಲ ಈ ಥರದ ವಿವರಗಳು ಕೂಡ ಇದ್ದಿದ್ದು. ಆದರೆ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕನಾಗಿ ಹೋಗುವಂಥ ಅವಕಾಶ ಇನ್ನೆಲ್ಲಿ ಸಿಗ್ತದೆ ನೋಡೇ ಬಿಡೋಣ ಅಂತ ನಾನು ನಮ್ಮ ಮನೆಯವ್ರನ್ನು ಮಕ್ಕಳನ್ನು ಕರ್ಕೊಂಡು ಅಲ್ಲಿಗೆ ಹೋದೆ. 15 ತಿಂಗಳು ಅಲ್ಲಿದ್ದೆ. ಅಲ್ಲಿಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ಹಾಗೂ ನಮ್ಮ ಸಂಸ್ಕೃತಿಯನ್ನು ತಜಿಕಿಗಳಿಗೂ ಪಸರಿಸಲಿಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅದರೆಲ್ಲ ನನ್ನ ಅನುಭವವನ್ನು ತಶಾಕೂರ್ ತಜಿಕಿಸ್ತಾನ್ ಅನ್ನುವಂಥ ಪುಸ್ತಕದಲ್ಲಿ ನಾನು ಪ್ರಕಟ ಮಾಡಿದ್ದೇನೆ. ಇತ್ತೀಚೆಗೆ ಅದು ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳಿಂದ ಮೈಸೂರಲ್ಲಿ ಬಿಡುಗಡೆ ಆಯಿತು 2 ತಿಂಗಳ ಹಿಂದೆ. ತಶಾಕೂರ್ ಅಂದರೆ ತಜಿಕ್ ಭಾಷೆಯಲ್ಲಿ ಥ್ಯಾಂಕ್ಸ್ ಅಂತ, ಅಂದರೆ ಧನ್ಯವಾದ ತಜಿಕಿಸ್ತಾನ ಅನ್ನುವ ಅರ್ಥದಲ್ಲಿ ತಶಾಕೂರ್ ತಜಿಕಿಸ್ತಾನ್ ಅನ್ನುವ ಇದು ನನ್ನ 36ನೆಯ ಪುಸ್ತಕ, ಅದನ್ನು ಪ್ರಕಟ ಮಾಡಿದ್ದೇನೆ. ಅಲ್ಲಿಯ ಸಂಸ್ಕೃತಿ ಬಗ್ಗೆ ಹಾಗೂ ನಮ್ಮ ಸಂಸ್ಕೃತಿಯನ್ನು ಅಲ್ಲಿ ಪಸರಿಸುವ ಕೆಲಸದ ಬಗ್ಗೆ ಒಂದೆರಡು ಮಾತುಗಳನ್ನು ಈಗ ಹೇಳಲಿಕ್ಕೆ ಬಯಸ್ತೇನೆ. ಒಂದು, ನಾನು ತಜಿಕಿಸ್ತಾನದಲ್ಲಿದ್ದೆ ಹಾಗೂ 10 ವರ್ಷಗಳ ಹಿಂದೆ 3 ವರ್ಷ ಒಮಾನ್ನಲ್ಲಿ ನಾನು ಸಂವಹನ ಪಾಠವನ್ನು ಮಾಡಿದ್ದೇನೆ. ಈ ಎರಡೂ ಅನುಭವದ ಹಿನ್ನೆಲೆಯಲ್ಲಿ, ಯಾಕಂದರೆ ಯಾರೋ ತಮಾಷೆ ಮಾಡ್ತಾಯಿದ್ರು, ನಿನಗೆ ಸಾಬರ್ ದೇಶನೇ ಯಾವಾಗಲೂ ಗಟ್ಟಿ ಅಂತ. ಹೌದು, ಒಮಾನ್ ಕೂಡ ಪಕ್ಕಾ ಇಸ್ಲಾಮಿಕ್ ರಾಷ್ಟ್ರ, ಹಾಗೂ ತಜಿಕಿಸ್ತಾನ್ ಕೂಡ 99% ಮುಸ್ಲಿಮರೇ ಇರುವಂಥ ದೇಶ. ಆದರೆ ಒಮಾನ್ ದೇಶಕ್ಕೂ ತಜಿಕಿಸ್ತಾನಕ್ಕೂ ಬಹಳ ವ್ಯತ್ಯಾಸಗಳಿದ್ದಾವೆ. ಎರಡೂ ಇಸ್ಲಾಂ ರಾಷ್ಟ್ರಗಳಂದೇ ಘೋಷಣೆ ಮಾಡಿಕೊಂಡಿದ್ದರೂ ಕೂಡ ಎರಡು ದೇಶಕ್ಕೆ ಬಹಳ ವ್ಯತ್ಯಾಸ ಇದೆ. ತಜಿಕಿಸ್ತಾನದ ಬಗ್ಗೆ ನಾನು ಹೇಳೋದಿದ್ದರೆ, ಇಲ್ಲಿ ಹೆಚ್ಚಿನವರು ಮುಸ್ಲಿಮರೇ, 99% ಮುಸ್ಲಿಮರೇ ಇರುವಂಥ ಇದು. ಕನ್ನಡಿಗರ ಕಣ್ಣಲ್ಲಿ ಅಂತ ನಾನು ಹೇಳೋದು ಕಷ್ಟ ತಜಿಕಿಸ್ತಾನದ ಅನುಭವವನ್ನು, ಯಾತಕ್ಕಂತಂದರೆ ನಾವಿರುವಾಗ ಅಲ್ಲಿ ಕನ್ನಡಿಗರಿದ್ದದ್ದು 1.5 ಜನ, ಒಬ್ಬ ನಾನು, ಅರ್ಧ ಹೇಗೆ ಅಂತ ನೀವು ಕೇಳ್ಬೋದು. ಬೆಂಗಳೂರಿನ ಒಂದು ಹುಡುಗಿ, ಮೂಲತಃ ಆಂಧ್ರದವಳು, ಅದಕ್ಕಾಗಿ ಅರ್ಧ ಕನ್ನಡಿಗಳು, ಹೀಗಾಗಿ 1.5 ಕನ್ನಡಿಗರು ಅಲ್ಲಿದ್ದು ಈ ಕನ್ನಡಿಗರ ಕಣ್ಣಲ್ಲಿ ತಜಿಕಿಸ್ತಾನವನ್ನು ಹೇಳೋದು ಕಷ್ಟ. ಅವಳು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ತಜಿಕಿಸ್ತಾನದಲ್ಲೇ 1,000 ಭಾರತೀಯ ವಿದ್ಯಾರ್ಥಿಗಳು ಮೆಡಿಕಲ್ ಓದ್ತಾ ಇದ್ದಾರೆ. ಈ ಮೊನ್ನೆಯೆಲ್ಲ ಉಕ್ರೇನ್ನಿಂದ ಬಂದು ಎಲ್ಲ ಏನೇನು ಬಾಯಿಗೆ ಬಂದಂಗೆ ಮಾತಾಡಿ ಎಲ್ಲ ಗಲಾಟೆ ಆಯ್ತಲ್ಲ, ಆಗ ನನಗೆ ಅದು ತುಂಬ ಚೆನ್ನಾಗಿ ನೆನಪಿಗೆ ಬಂತು. ತಜಿಕಿಸ್ತಾನದಲ್ಲೇ, ಯಾಕಂದರೆ ಬಹಳ ಹಳೆಯ ಮೆಡಿಕಲ್ ಕಾಲೇಜ್ ಅದು, ಹಾಗೆ ರಷ್ಯಾದಲ್ಲಿ ಹಾಗೂ ಉಜ್ಬೇಕಿಸ್ತಾನದಲ್ಲಿ ಅನೇಕ ಮೆಡಿಕಲ್ ಕಾಲೇಜುಗಳಲ್ಲಿ 2 ಲಕ್ಷ ಮತ್ತು ಚೀನಾವನ್ನು ಸೇರಿಸಿ 2 ಲಕ್ಷ ವಿದ್ಯಾರ್ಥಿಗಳು ಮೆಡಿಕಲ್ ಓದ್ತಾ ಇದ್ದಾರೆ. ಇದು ನಮ್ಮ ದೇಶದವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ಪ್ರಶ್ನೆ, ಹಾಗಾದರೆ ಅಲ್ಲಿಗೆ ಯಾಕೆ ಹೋಗ್ತಾರೆ, ತಜಿಕಿಸ್ತಾನಕ್ಕೆ ಯಾಕೆ ಹೋಗ್ತಾರೆ, ಉಜ್ಬೇಕಿಸ್ತಾನಕ್ಕೆ ಯಾಕೆ ಹೋಗ್ತಾರೆ ಅಂತಂದರೆ, ಇಲ್ಲಿ ಅವ್ರು ಹೇಳಿದ್ರು, ಸರ್ ಇಲ್ಲಿ ಮೆಡಿಕಲ್ ಮುಗಿಸ್ಲಿಕ್ಕೆ 1 ಕೋಟಿ ಬೇಕು ನನಗೆ, ಅದೇ ತಜಿಕಿಸ್ತಾನದಲ್ಲಾದರೆ 20 ಲಕ್ಷದಲ್ಲಿ ಮುಗೀತದೆ, ಅದಕ್ಕಾಗಿ ಅಲ್ಲಿ ಹೋಗ್ತೇವೆ ಅಂತ, ಬೇರೆ ಯಾವ ಇದು ಇಲ್ಲ. ಆಮೇಲೆ ಸಮಸ್ಯೆ ಏನು ಅಂತಂದರೆ, ತಜಿಕಿಸ್ತಾನದಲ್ಲಿ ಆಸ್ಪತ್ರೆಗಳು ಇದ್ದಾವೆ, ರೋಗಿಗಳೇ ಇಲ್ಲ. ಅಲ್ಲಿಯ ಬಹುಶಃ ವಾತಾವರಣ ಕಾರಣ, ಅಲ್ಲಿಯ ಆಹಾರ ಕಾರಣ, ಎಲ್ಲರೂ ದೇವರ ದಯದಿಂದ ಅಥವಾ ಅಲ್ಲಾಹುವಿನ ದಯದಿಂದ ಬಹಳ ಏನು ಆರೋಗ್ಯವಂತರಾಗಿ 90-95 ವರ್ಷ ಬದುಕ್ತಾರೆ. ಆಸ್ಪತ್ರೆಗಳಿಗೆ ರೋಗಿಗಳೇ ಇಲ್ಲ. ಹೀಗಾಗಿ ಇಷ್ಟು ಜನ ನಮ್ಮಲ್ಲಿಯವರು ಅಲ್ಲಿ ಮೆಡಿಕಲ್ ಕಾಲೇಜ್ಗೆ ಹೋಗಿ ಓದಿದರೂ ಕೂಡ ಅವ್ರಿಗೆ ಪ್ರಾಕ್ಟಿಕಲ್ಸ್ ಅನ್ನೋದು ಏನೂ ನಡೆಯೋದಿಲ್ಲ. ಆ ಥಿಯರಿ ಓದ್ಕೊಂಡು ಬರ್ತಾರೆ, ವಾಪಸ್ ಇಲ್ಲಿ ಹೆಚ್ಚಿನವರು ಕೇರಳೈಟ್ಸು, ವಾಪಸ್ ಇಲ್ಲಿ ಬಂದು ಕೇರಳದಲ್ಲೋ ಕರ್ನಾಟಕದಲ್ಲೋ ಇನ್ನೆಲ್ಲೋ ನಮ್ಮ ಮೇಲೆ ಪ್ರಯೋಗಗಳನ್ನು ಮಾಡ್ತಾರೆ. ಅದನ್ನು ಮಾಡಿ ಆಮೇಲೆ ಅವ್ರು ಇನ್ನೊಂದು ಪರೀಕ್ಷೆಯನ್ನು ತಗೋಬೇಕಿಲ್ಲಿ, ಆ ಪರೀಕ್ಷೆಯನ್ನು ತಗೊಂಡ್ರೆ ಮಾತ್ರ ಭಾರತದಲ್ಲಿ ಅವರು ವೈದ್ಯರಾಗಲಿಕ್ಕೆ ಸಾಧ್ಯ. ಆಮೇಲೆ ವೈದ್ಯರಾಗಿ ಕೆಲಸವನ್ನು ಮಾಡ್ತಾರೆ. ಹೀಗೆ ತಜಿಕಿಸ್ತಾನದಲ್ಲೇ 1,000 ವಿದ್ಯಾರ್ಥಿಗಳು ಇದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ. ಈ ಇದು ಮುಸ್ಲಿಂ ರಾಷ್ಟ್ರ ಆದರೂ ಕೂಡ ದುಶಾಂಬೆ ಅದರ ರಾಜಧಾನಿ ತಜಿಕಿಸ್ತಾನ ಊರು ವಿಸ್ತಾರವಾಗಿರುವಂಥದ್ದು, ಆದರೆ ಜನರೇ ಇಲ್ಲದೆ ಹೋದಂಥ ರಾಷ್ಟ್ರ. ಬಹುಶಃ ಜಗತ್ತಿನ ಬೇರೆ ಯಾವ ಮುಸ್ಲಿಂ ರಾಷ್ಟ್ರಗಳಲ್ಲೂ ಇರದೇ ಹೋದಂಥ ಉದಾರೀಕರಣವನ್ನು ನೀವಿಲ್ಲಿ ನೋಡ್ಬೋದು. ಅದಕ್ಕಾಗಿ ನೆನಪಿಡಿ, ಇದು ಮುಸ್ಲಿಂ ರಾಷ್ಟ್ರ ಆಗಿದ್ದರೂ ಕೂಡ ಇಲ್ಲಿ ಗಡ್ಡ ಬಿಟ್ಟರೆ ಟ್ಯಾಕ್ಸ್ ಹಾಕ್ತಾರೆ, ರಾಜ ಅಲ್ಲ, ರಾಜನ ರೀತಿಯ ಅಧ್ಯಕ್ಷ ಅಲ್ಲಿರೋನು ತಜಿಕಿಸ್ತಾನದಲ್ಲಿ. ಆದರೆ ಅವನು ರಷ್ಯಾದ ನೆರವಿನಲ್ಲಿ ಅಧಿಕಾರಕ್ಕೆ ಬಂದವನು, ಹಾಗಾಗಿ ಕಮ್ಯುನಿಸ್ಟರ ಏನು ಆಡಳಿತದಲ್ಲಿ ಅವರು ಅನಾದಿ ಕಾಲದಿಂದ ಕಮ್ಯುನಿಸ್ಟರ ಆಡಳಿತದಲ್ಲಿ ಅವರು ಇದ್ದಿದ್ದಾದ್ರಿಂದ ಅಲ್ಲಿ ಸಾರ್ವಜನಿಕವಾಗಿ ಧರ್ಮದ ಪ್ರಚಾರವಾಗಲಿ ಅಥವಾ ಧರ್ಮವನ್ನು ತೋರಿಸುವಾಗಲಿ ಇಲ್ಲ. ಧರ್ಮವನ್ನು, ಧರ್ಮದ ಆಚರಣೆಯನ್ನು ನೀವೇನಿದ್ದರೂ ಮನೆಯಲ್ಲಿ ಮಾಡಿಕೊಳ್ಳಿ. ಈಗ 91 ಸಂದರ್ಭದಲ್ಲೇ ರಷ್ಯಾದಿಂದ ಸಿಡಿದು ತಜಿಕಿಸ್ತಾನ ದೇಶವಾಗಿ ಉದ್ಭವ ಆಯಿತು, ಸ್ವತಂತ್ರ ದೇಶವಾಗಿ. ಆಗಲಿಂದ ಅಲ್ಲಿಯ ಮಸೀದಿಗಳೆಲ್ಲ ಪಾಲು ಬಿದ್ದಿದ್ದಾವೆ. ಯಾತಕ್ಕಂತರೂ ನಮ್ಮಲ್ಲಿ ಹಾಗೆ ಅಲ್ಲಾಹು ಅಕ್ಬರ್ ಅಂತ ಬೆಳಗ್ಗೆ ಅಲ್ಲಿ ಕೂಗ್ಲಿಕ್ಕೆ ಆಗೋದಿಲ್ಲ, ಆ ಸಮಸ್ಯೆ ಅಥವಾ ಜಗಳವೇ ಅಲ್ಲಿ ಹುಟ್ಟೋದಿಲ್ಲ. ಅವು ಏನಿದ್ರೂ ಮನೆ ಒಳಗೆ ಮಾಡ್ಕೋಬೇಕು. ಒಂದು, ಗಡ್ಡ ಬಿಟ್ಟರೆ ಟ್ಯಾಕ್ಸ್ ಹಾಕ್ತಾರೆ. ಎರಡನೇದಾಗಿ, ಯಾರು ಗಡ್ಡ ಬಿಟ್ಕೊಂಡು ಓಡಾಡ್ತಾರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ, ಆ ರಾಷ್ಟ್ರದ ಅಧ್ಯಕ್ಷನ ಪ್ರತಿನಿಧಿಗಳು ಒಂದು ಕಣ್ಣಿಟ್ಟಿರ್ತಾರೆ. ಯಾಕಂದರೆ ಇವರು ಏನು ಮೂಲಭೂತವಾದ ಕೆಲಸವನ್ನು ಮಾಡ್ತಾರೆ ಅದಕ್ಕೆಲ್ಲ ತಜಿಕಿಸ್ತಾನ ಮುಸ್ಲಿಂ ದೇಶ ಆದರೂ ವಿರುದ್ಧವಾಗಿ ರಷ್ಯಾದ ನೆರಳಿನಲ್ಲಿ ಅದು ಇರುವಂಥ ರಾಷ್ಟ್ರ. ಆದರೆ ನೆನಪಿಡಿ, ಈ ಮುಸ್ಲಿಮರು ಬಹಳ ಏನು ಲಿಬ್ರಲ್ ಆಗಿರುವಂಥವರು. ಪಾಕಿಸ್ತಾನವನ್ನಲ್ಲ, ಇಂಡಿಯಾವನ್ನಲ್ಲ, ಹಿಂದೂಸ್ತಾನವನ್ನು ಬಹಳ ಪ್ರೀತಿಸುವಂಥವ್ರು. ಅವ್ರು ಯಾರು ಇಂಡಿಯಾ, ಯು ಇಂಡಿಯಾ ಅಂತ ಹೇಳೋದಿಲ್ಲ. ಬದಲಾಗಿ ನನ್ನ ಅನುಭವವನ್ನು ಹೇಳ್ತೇನೆ, 25 ಕಾಶ್ಮೀರಿ ವಿದ್ಯಾರ್ಥಿಗಳು ನಮ್ಮ ಮೈಸೂರು ವಿಶ್ವವಿದ್ಯಾಲಯದ EMRC ಟೆಲಿವಿಷನ್ ಟ್ರೈನಿಂಗಿಗಾಗಿ ಬಂದಿದ್ದರು. ನಾವು 3 ಟ್ರೈನಿಂಗ್ ಕೊಟ್ಟರೆ ಕೊನೆಯಲ್ಲಿ ಅವರು ಹೇಳಿದ್ದು ಯು ಇಂಡಿಯನ್ಸ್ ಅಂತ. ನಮ್ಮ ದೇಶದ ದುಡ್ಡಿನಲ್ಲಿ, ನಮ್ಮ ಕೇಂದ್ರ ಸರ್ಕಾರದ ದುಡ್ಡಿನಲ್ಲಿ ನಾವು ಟ್ರೈನಿಂಗನ್ನು ಅವರಿಗೆ ಟೆಲಿವಿಷನ್ ಪ್ರೊಡಕ್ಷನ್ನಲ್ಲಿ ಕೊಟ್ಟರೆ ಕೊನೆಗೆ ಹೇಳಿಸ್ಕೋಬೇಕಾಗಿದ್ದು ಯು ಇಂಡಿಯನ್ಸ್ ಅಂತ. ಆದರೆ ತಜಿಕಿಸ್ತಾನದವರು ಯು ಆರ್ ಹಿಂದೂಸ್ತಾನೀಸ್ ಅಂತ ಹೇಳ್ತಾರೆ. ಇವತ್ತಿಗೂ ಇಂಡಿಯಾ ಅಥವಾ ಭಾರತ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಿಲ್ಲ. ಅವರು ನಮ್ಮನ್ನು ಕರೆಯೋದು ಹಿಂದೂಸ್ತಾನಿಗಳು ಅಂತಾನೆ. ಮತ್ತು 2-3 ವಿಷಯವನ್ನು ಹೇಳಿ ಮುಗಿಸ್ತೇನೆ. ಅವರಿಗೆ ಭಾರತದ ಬಗ್ಗೆ ತುಂಬ ಪ್ರೀತಿ. ತಜಿಕಿಸ್ತಾನದವರಿಗೆ ಪ್ರತಿ, ನನ್ನ ಪುಸ್ತಕದಲ್ಲಿ ಇದನ್ನು ಬರ್ದೇನೆ, ಪ್ರತಿ ತಜಿಕಿಗೂ ಇರುವಂಥ ಏನು ಜೀವನದ ಒಂದು ಆಸೆ ಏನು ಅಂತಂದರೆ ಭಾರತಕ್ಕೆ ಹೋಗಬೇಕು, ಆಗ್ರಾಕ್ಕೆ. ಅವ್ರು ಹೇಳ್ತಾರೆ ಗುಯ್ ಅಂತ ವಿಮಾನದಲ್ಲಿ ಆಗ್ರಾಕ್ಕೆ ಹೋಗಿಳಿಬೇಕಂತೆ, ತಾಜ್ಮಹಲನ್ನು ಮುಟ್ಟು ಬರಬೇಕು ಅನ್ನುವಂಥದ್ದು ಜೀವನದ ಒಂದು ಆಸೆ ಅವರಿಗೆ. ಇದು ತಜಿಕಿಗಳ ಭಾರತದ ಪ್ರೀತಿಯ ಸಂಕೇತ. ಮತ್ತು 2ನೇದಾಗಿ ಅವರು ಅತ್ಯಂತ ತೀವ್ರವಾಗಿ ಪ್ರೀತಿಸುವಂಥದ್ದು ಮತ್ತು ನಮಗಿಂತ ಹೆಚ್ಚಿಗೆ ಅವರು ನೋಡುವಂಥದ್ದೇನು ಅಂತಂದರೆ ಬಾಲಿವುಡ್ ಸಿನಿಮಾಗಳನ್ನು. ರಾಜ್ ಕಪೂರ್ ಇರ್ಬೋದು, ಮಿಥುನ್ ಚಕ್ರವರ್ತಿ ಇರ್ಬೋದು, ಆಮೇಲೆ ಶಾರುಖ್ ಖಾನ್ ಇರ್ಬೋದು. ನಾನು ಭಾರತಕ್ಕೆ ಹೋಗ್ತಾ ಇದ್ದೀನಿ, ಇಂಡಿಯಾಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಓ ಶಾರುಖ್ ಖಾನ್ ಸಿಗ್ತಾರಾ ನಿಮಗೆ, ನಾನು ಕೇಳಿದೆ ಅಂತ ಹೇಳಿ. ನಮಗೆ ಎಲ್ಲಿ ಶಾರುಖ್ ಖಾನು, ಅವ್ರ ಹತ್ರ ಇವ್ರು ಕೇಳಿದ್ರು ಅಂತ ಹೇಳೋದು ಎಲ್ಲಿಂದ? ಆದರೆ ಅವರು ಪಾಪ ಭಾಳ ಏನು ನಮ್ರಮವಾಗಿ ಅಥವಾ ಸ್ನಿಗ್ಧರಾಗಿ ಅವ್ರು ನಂಬುವಂಥದ್ದು ಅದು. ಅಷ್ಟು ಚೆನ್ನಾಗಿ ಭಾರತೀಯ ಸಿನಿಮಾದ ಬಗ್ಗೆ ಅವ್ರಿಗೆ ಗೊತ್ತಿದೆ. ಎಲ್ಲ ಸಿನಿಮಾಗಳನ್ನು ಅವರು ನೋಡಿದ್ದಾರೆ, ಖುಷಿಪಟ್ಟಿದ್ದಾರೆ. ಅದಕ್ಕಾಗಿ ಇವತ್ತಿಗೂ ICCRನವರು ಸ್ಕಾಲರ್ಶಿಪ್ ಕೊಡುವಾಗ ಅತಿ ಹೆಚ್ಚು ಜನ ಭಾರತಕ್ಕೆ ಬರಬೇಕು, ಇಲ್ಲಿ ಮಾಸ್ಟರ್ ಡಿಗ್ರಿ ಮಾಡಬೇಕು ಅನ್ನುವಂಥ ಆಸೆಯನ್ನು ಅವರು ತಜಿಕಿ ವಿದ್ಯಾರ್ಥಿಗಳು ಇಟ್ಕೊಂಡಿರ್ತಾರೆ. ಇನ್ನು ಮುಗಿಸೋ ಮೊದಲು ಇನ್ನೊಂದು, ನಾವು ಸಾಂಸ್ಕೃತಿಕ ಕೇಂದ್ರದಿಂದ ಏನು ಮಾಡ್ತೇವೆ ಅಲ್ಲಿ ಅಂತಂದರೆ, ಉದಾಹರಣೆಗೆ ದುಶಾಂಬೆಯಲ್ಲೇ ನಮ್ಮ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರ, ಮೋದಿಯವರು ಬಂದಮೇಲೆ ಅದಕ್ಕಿಂತ ಮೊದಲಿನ ಸರ್ಕಾರಗಳ ಅವಧಿಯಲ್ಲಿ ಈಗ ಇಂದಿರಾ ಗಾಂಧಿ ಸಾಂಸ್ಕೃತಿಕ ಕೇಂದ್ರ, ನೆಹರು ಸಾಂಸ್ಕೃತಿಕ ಕೇಂದ್ರ, ಲಾಲ್ ಬಹದ್ದೂರ್ ಸಾಂಸ್ಕೃತಿಕ ಕೇಂದ್ರ, ಹೀಗೆ ಬೇರೆ ಬೇರೆಯವರ ಹೆಸರಿನಲ್ಲಿ ಭಾರತೀಯ ಸಾಂಸ್ಕೃತಿಕ ಕೇಂದ್ರಗಳು ಬೇರೆ ಬೇರೆ ದೇಶಗಳಲ್ಲಿ ಇದ್ದವು. ಆದರೆ ಮೋದಿಯವರು ಬಂದಮೇಲೆ ಯಾವುದಕ್ಕೆ ಬರೇ ಭಾರತೀಯ ಸಾಂಸ್ಕೃತಿಕ ಕೇಂದ್ರ ಅಂತ ಇತ್ತೋ ಅದನ್ನು ಹೆಚ್ಚಿನ ಭಾಗವನ್ನು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರ ಅಂತ ಬದಲು ಮಾಡಿದ್ದಾರೆ. ಹೀಗೆ ಈ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಭಾರತೀಯ ಸಂಸ್ಕೃತಿಯ ಪ್ರಸಾರಕ್ಕೆ ಒತ್ತು ಕೊಡ್ತೇವೆ. ICCR ವತಿಯಿಂದ ನಮ್ಮಲ್ಲೇ ದುಶಾಂಬೆಯಲ್ಲಿ ತಬಲಾ ಟೀಚರಿದ್ದರು, ಭರತನಾಟ್ಯ ಟೀಚರಿದ್ದರು, ಹಿಂದಿ ಟೀಚರಿದ್ದರು, ಸಂಸ್ಕೃತ ಟೀಚರಿದ್ದರು, ಯೋಗ ಟೀಚರಿದ್ದರು. ಅದಕ್ಕೆ ತಜಕಿಗಳ ಮಧ್ಯೆ ಅತ್ಯಂತ ಹೆಚ್ಚು ಬೇಡಿಕೆ ಇತ್ತು. ಆಮೇಲೆ ನಾನು ಹೋದ್ಮೇಲೆ ಅಲ್ಲಿ ವಾರಕ್ಕೊಂದ್ಸರಿ ಸಂಜೆ ಹೊತ್ತು ಪಾರ್ಕ್ಗಳಲ್ಲೂ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ದು. ಅತ್ಯಂತ ಪಾಪ್ಯುಲರ್ ಆಗಿತ್ತು, ಅದು ಜನಪ್ರಿಯ ಆಗಿತ್ತು. ತುಂಬ ಜನ ಬಂದು ಅವರು ಕುಣಿಲಿಕ್ಕೆ ಶುರು ಮಾಡ್ತಾಯಿದ್ರು. ಈ ರೀತಿಯಲ್ಲಿ ಭಾರತೀಯ ಸಾಂಸ್ಕೃತಿಕ ಪ್ರಸಾರ ಬಹು ರಾಷ್ಟ್ರಗಳಲ್ಲಿ ಆಗ್ತದೆ. ಹಾಗೆ ತಜಿಕಿಸ್ತಾನದಲ್ಲೂ ನಾವು ಪ್ರಯತ್ನವನ್ನು ಪಟ್ಟಿದ್ದೇವೆ, ಅದು ಮುಂದುವರಿತಾ ಇದೆ. ಈ ಪ್ರಯತ್ನದ ಫಲವಾಗಿಯೇ ಈ ತಜಿಕ್ ಜನಗಳಿಗೆ ಹಿಂದೂಸ್ತಾನದ ಬಗ್ಗೆ ಅತ್ಯಂತ ಪ್ರೀತಿ ಇದೆ. ನಮಸ್ಕಾರ. ನಾನು ನೋಡಿದ ಒಮಾನ್ ಹಾಗೂ ತಜಿಕಿಸ್ತಾನದಲ್ಲಿ ಈ ಜೀವನ ಮೌಲ್ಯಗಳು, ಕೌಟುಂಬಿಕ ಮೌಲ್ಯಗಳ ಬಗ್ಗೆ ನಿಮ್ಮ ಗಮನ ಸೆಳಿಬೇಕು ಅಂತ ನನಗನ್ನಿಸ್ತು. ಇದು ಸಾರ್ವತ್ರಿಕ, ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಆದರೆ ಬಹುಸಂಖ್ಯೆಯ ಜನ ಈ ಥರ ನಂಬುವಂಥವರು, ಪಾಲಿಸುವಂಥವರು ಇದ್ದಾರೆ ಅಲ್ಲಿ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಾನು ಒಮಾನ್ನಲ್ಲಿದ್ದಾಗ ನನ್ನ ಮಗಳು ಸಿರಿ ಚಿಕ್ಕವಳು. ಒಂದು ಸಾರಿ ನಾನು ನನ್ನ ಕಾಲೇಜಿಗೆ ಅವಳನ್ನ ಕರ್ಕೊಂಡು ಹೋದೆ. ಆಗ ಒಮಾನಿ ಹುಡುಗಿ ಒಬ್ಬಳು, ಅವಳು ಬುರ್ಕ ಹಾಕ್ಕೊಂಡ್ಬರ್ತಾರೆ, ಅಲ್ಲಿಗೆ ಬಂದಾಗ ತೆಗಿತಾಳೆ. ಆಮೇಲೆ ಬಂದು ನನ್ನ ಪಕ್ಕದಲ್ಲಿ ಮಗಳಿರೋದನ್ನು ನೋಡಿ, ಓಹ್ ದಿಸ್ ಈಸ್ ಯುವರ್ ಡಾಟರ್ ಅಂತಂದು. ಎಸ್ ಅಂತಾನೆ. ಯು ಆರ್ ಮ್ಯಾರೀಡ್ ಅಂದು. ನನಗೆ ಭಯ ಆಯಿತು, ಮದುವೆ ಆಗದೆ ಮಗಳಾಗೋದು ಹೇಗೆ? ಎಸ್ ಅಂತಂದೆ. ದೆನ್ ಐ ಆಮ್ ರೆಡಿ ಟು ಬಿ ಯುವರ್ ಸೆಕೆಂಡ್ ವೈಫ್ ಅಂತಂದು. ನನ್ನ ಸ್ಟೂಡೆಂಟ್, ಹೌ ಕ್ಯಾನ್ ಯು ಅಂತಂದೆ. ಎಸ್, ವಿ ಲೈಕ್ ಪೀಪಲ್ ಹೂ ಗೆಟ್ ಫೋರ್ ವೈಫ್ಸ್ ಅಂತಂದರು. ಅಲ್ಲಿ ಅದು ಜೀವನ ಧರ್ಮ. ಅಲ್ಲಿಯ ಒಮಾನಿಗಳು ಜನಸಂಖ್ಯೆ ತುಂಬ ಕಡಿಮೆ, ಆದರೆ ಶ್ರೀಮಂತರು. ರಾಜ ಪ್ರತಿ ಮನೆಗೂ ಕೆಲಸವನ್ನು ಕೊಡ್ತಾನೆ, ಕುಟುಂಬಕ್ಕೆ ಏನು ಬೇಕು ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. ಹೀಗಾಗಿ ಸಾಮಾನ್ಯ, ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ಸಾಮಾನ್ಯವಾಗಿ ಪುರುಷರು 4 ಹೆಂಡತಿಯರನ್ನು ಇಟ್ಕೊಳ್ಳೋದನ್ನು ಇರೋದನ್ನು ನಾವು ಕಾಣ್ತೇವೆ. ಒಂದು. ಎರಡನೇದಾಗಿ, ಅಲ್ಲಿಯ ಹುಡುಗಿಯರು ಕೂಡ ಪುರುಷರು ಹೆಚ್ಚು ಹೆಂಡತಿಯರು ಇರೋ ಕುಟುಂಬವನ್ನು ಬಯಸ್ತಾರೆ. ಅವಳು ಸ್ಪಷ್ಟವಾಗಿ ಹೇಳಿದ್ಲು, ಗಂಡನಿಗೆ ತಾನು ಒಬ್ಬನೇ ಹೆಂಡತಿಯಾಗಿರ್ಲಿಕ್ಕಾಗೋದಿಲ್ಲ, ಐ ವಾಂಟ್ ಟು ಬಿ 4th ವೈಫ್ ಆಫ್ ಎ ಮ್ಯಾನ್ ಬಿಕಾಸ್ ಹಿ ವಿಲ್ ಬಿ ವೆರಿ ಎಕ್ಸ್ಪೀರಿಯನ್ಸ್ಡ್, ಹಿ ವಿಲ್ ಬಿ ವೆರಿ ರಿಚ್, ಐ ಲೈಕ್ ಎ ಕಂಬೈನ್ಡ್ ಫ್ಯಾಮಿಲಿ ಅಂತ. ಇದು ನಾನು ಒಮಾನ್ನಲ್ಲಿ ನೋಡಿದಂಥ ಒಂದು ಜೀವನ ವಿಧಾನ. ಹಾಗೆ ಅದೇ ಮುಸ್ಲಿಂ ರಾಷ್ಟ್ರ, ಇನ್ನೊಂದು ಮುಸ್ಲಿಂ ರಾಷ್ಟ್ರ ತಜಿಕಿಸ್ತಾನಕ್ಕೆ ಬಂದಾಗ ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ. ಯಾತಕ್ಕಂತಂದರೆ ಇಲ್ಲಿಯ ಜನ ಬಡವರು. ಒಮಾನಿನ ಜನ ಮುಸ್ಲಿಮರು, ಶ್ರೀಮಂತರು. ತಜಿಕಿಸ್ತಾನದ ಜನ ಬಡವರು ಮೂಲತಃ, ಮತ್ತು ಧಾರ್ಮಿಕವಾಗಿ ಅಷ್ಟು ಕಟ್ಟಡಗಳು ಇಲ್ಲದೆ ಹೋದವರು. ಆದ್ದರಿಂದ ಅವರಿಗೆ ಅಲ್ಲಿ 4 ಮದುವೆ ಆಗೋದು ಒಪ್ಪಿತ ಆದರೂ ಕೂಡ ಹೆಚ್ಚಿನ ಸಂದರ್ಭಗಳಲ್ಲಿ ಒಬ್ಬಳೇ ಹೆಂಡತಿ, ಒಬ್ಬನೇ ಗಂಡ ಇರ್ತಾನೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ, ಈ ವರ್ತಮಾನ ಕಾಲದಲ್ಲಿ ತಜಿಕಿಸ್ತಾನ ಒಂದು ಗಂಡಾಂತರವನ್ನು ಎದುರಿಸ್ತಾ ಇದೆ, ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಏನು ಅಂತಂದರೆ, ಆಗಲೇ ನಾನು ಹೇಳಿದೆ, ಅದು ರಷ್ಯಾದಿಂದ ಹೊರಬಂದಿದ್ದು 20-25 ವರ್ಷದ ಹಿಂದೆ. ತಜಿಕಿಸ್ತಾನದಲ್ಲಿ ಉದ್ಯೋಗದ ದಾರಿಗಳು ಬಹಳ ಕಡಿಮೆ ಇದ್ದಾವೆ, ಅಲ್ಲಿ ಕೆಲಸವೇ ಸಿಕ್ಕೋದಿಲ್ಲ ಪಾಪ. ಹೀಗಾಗಿ ಮತ್ತೆ ರಷ್ಯಾಕ್ಕೆ ಹೋಗಲಿಕ್ಕೆ ಅವರಿಗೆ ಪ್ರತ್ಯೇಕ ವೀಸಾ ಬೇಡ. ಅದಕ್ಕಾಗಿ ನಾನು ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ, ದುಶಾಂಬೆಯಲ್ಲಿರೋರೆಲ್ಲ ಹೆಂಗಸರು. ನನಗೆ ಆಶ್ಚರ್ಯ ಆಯಿತು, ಎಲ್ಲಿಗೆ ಹೋದ್ರಪ್ಪ ಇವರು ಗಂಡಸರು, ಹೆಚ್ಚಿನವರು ಕಾಣದೇ ಇಲ್ಲ. ಅದು 40-50 ವರ್ಷ ಆದ ಗಂಡಸರನ್ನ ನೀವು ಕಾಣದೇ ಭಾಳ ಅಪರೂಪ ದುಶಾಂಬೆಯಲ್ಲಿ. ಏನಾಯಿತು ಅಂತ ಕೇಳಿದಾಗ 2 ಸಂಗತಿಗಳು. ಒಂದು 25 ವರ್ಷದ ಹಿಂದೆ ಈ ಅಂತರ್ಯುದ್ಧ ನಡೀತು. ಅಂತರ್ಯುದ್ಧ ಎಂಥದ್ದು ಅಂತಂದರೆ, ನಾನು ಕೇಳಿದೆ ಒಬ್ಬರು ತಜಿಕಿಸ್ತಾನನ್ನು, ಯು ಫಾಟ್ ಅಗೇನ್ಸ್ಟ್ ಹೂಮ್ ಅಂತ. ವಿ ಫಾಟ್ ಅಗೇನ್ಸ್ಟ್ ಅವರ್ ಜಲ್ಸ್ ಅಂತ ಅಂತಂದರು. ಪಾಪ, ನಮ್ಮ ನಮ್ಮೊಳಗೆ ನಾವು ಯುದ್ಧ ಮಾಡಿದ್ವು, ಯಾಕಂದರೆ ರಾಜ ಬರಬೇಕೋ ತಾಲಿಬಾನಿಗಳು ಬೇಕು ಅಂತ. ತಾಲಿಬಾನಿಗಳ ವಿರುದ್ಧ ಗೆದ್ದು ರಾಜನನ್ನು ಸ್ಥಾಪನೆ ಮಾಡಿದ್ರು. ಅವನು ಅಧ್ಯಕ್ಷನಾಗಿದ್ದಾನೆ, ಇವತ್ತಿಗೂ ಅಧ್ಯಕ್ಷನಾಗಿದ್ದಾನೆ. ಇತ್ತೀಚೆಗೆ ಅಫ್ಘಾನಿಸ್ತಾನದಲ್ಲಿ ನಡೆದಂಥ ವಿದ್ಯಮಾನ, ಅಲ್ಲಿ ಮತ್ತೆ ತಾಲಿಬಾನ್ಗಳು ಅಧಿಕಾರಕ್ಕೆ ಬಂದಿರೋದು, ದೊಡ್ಡ ಹೊಡೆತ ಕೊಟ್ಟಿರೋದು ಪಕ್ಕದ ತಜಿಕಿಸ್ತಾನಕ್ಕೆ. ಯಾತಕ್ಕಂತಂದರೆ ಅಫ್ಘಾನಿಸ್ತಾನ ತಜಿಕಿಸ್ತಾನದ ಮಧ್ಯೆ ಗಡಿಯೇ ನಿರ್ಮಾಣ ಆಗಿಲ್ಲ. ನಮ್ಮಲ್ಲಿ ಪಾಕಿಸ್ತಾನ ಭಾರತದ ಮಧ್ಯೆ ಇರುವಂಥ ಗಡಿ, ಆ ಥರದ ಸುವ್ಯವಸ್ಥಿತವಾದಂಥ ಗಡಿ ತಜಿಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ಮಧ್ಯೆ ಇಲ್ಲ. ಏನಾಗಿದೆ ಅಂತಂದರೆ ಹಿಮಚ್ಛಾದಿತ ಪರ್ವತಗಳೇ ಗಡಿ. ಆದರೆ ತಾಲಿಬಾನಿಗಳ ಕಾಟ ತಡಿಲಾಗದೆ ಈಗ ಹೆಚ್ಚಿನ ಅಫ್ಘಾನಿಸ್ತಾನಿಯರು ತಜಿಕಿಸ್ತಾನಕ್ಕೆ ಒಳಗೆ ನುಗ್ತಾ ಇದ್ದಾರೆ. ಇದು ಒಂದು ಇವತ್ತು ಎದುರಿಸ್ತಾ ಇರುವಂಥ ಗಂಡಾಂತರ. ಇನ್ನೊಂದು ನಾನು ಹೇಳಿದ್ನಲ್ಲ, ಆ ಅಂತರ್ಯುದ್ಧದಲ್ಲಿ ಹೆಚ್ಚಿನ ಗಂಡಸರು ಮಕ್ಕಳು ಎಲ್ಲ ಸತ್ತೋದ್ರು, ಗಂಡು ಮಕ್ಕಳು. ಯಾತಕ್ಕಂತಂದ್ರೆ ತಜಿಕಿಸ್ತಾನದಲ್ಲಿ ಕುಟುಂಬದ ಒಬ್ಬ ಗಂಡು ಮಗು ಮಿಲಿಟ್ರಿಗೆ ಹೋಗೋದು ಅನಿವಾರ್ಯ. ಅವನ ಅಂತರ್ಯುದ್ಧದಲ್ಲಿ ಸತ್ತೋದ. ಉಳ್ಕೊಂಡವರು, ಅವರಿಗೆ ಉದ್ಯೋಗ ಇಲ್ಲ, ಏನು ಮಾಡಬೇಕು, ಅವರು ವೀಸಾ ಬೇಕಾಗಿಲ್ಲ, ಎಲ್ಲ ಮಾಸ್ಕೋಗೋದ್ರು. ಇವತ್ತಿನ ಹೆಚ್ಚಿನ ಮನೆಗಳಲ್ಲಿ ದುಶಾಂಬೆಯಲ್ಲಿ ಹೆಂಗಸರು ಮಕ್ಕಳು ಇರ್ತಾರೆ, ಗಂಡಸ್ರನ್ನ ನೀವು ನೋಡೋದಿಲ್ಲ. ಕೇಳಿದರೆ, ನಿಮ್ಮ ಅಪ್ಪ ಎಲ್ಲಿ ಕೇಳಿದ್ರೆ, ಮಾಸ್ಕೋದಲ್ಲಿ. ನೀನು ನೋಡಿದೀಯಾ? ಇಲ್ಲ. ಯಾಕಂದರೆ ಅಪ್ಪ ಬರಲೇ ಇಲ್ಲ, ವಾಪಸ್ ಮಾಸ್ಕೋಗೆ ಹೋಗ್ತಾನೆ. ಅನೇಕ ತಿಂಗಳು ಅನೇಕ ವರ್ಷಗಳ ಕಾಲ ಅಲ್ಲಿಂದ ದುಡಿದು ದುಡ್ಡನ್ನು ಹೆಂಡತಿ ಮಕ್ಕಳಿಗೆ ಕಳಿಸ್ತಾನೆ. ನಿಧಾನವಾಗಿ ಮಾಸ್ಕೋದ ಯಾವುದೋ ಹುಡುಗಿಯೋ ಹೆಂಗಸೋ ಅವನಿಗೆ ಗಂಟು ಬೀಳ್ತಾಳೆ, ಅಲ್ಲಿ ಒಂದು ಸಂಸಾರವನ್ನು ಮಾಡ್ತಾನೆ. ಹೀಗಾಗಿ ತಜಿಕಿಸ್ತಾನದಲ್ಲಿ ಉಳಿಯೋರು ಹೆಂಗಸರು ಮತ್ತು ಮಕ್ಕಳು. ಅವರು ಹೇಗೆ ಜೀವನ ಮಾಡ್ತಾರೆ ಸತ್ಯವಾಗಿಯೂ ನನಗೆ ಇವತ್ತಿಗೂ ಗೊತ್ತಾಗಲಿಲ್ಲ. ಈ ಪರಿಸ್ಥಿತಿಯಲ್ಲಿ ತಜಿಕಿಸ್ತಾನ ಈಗ ಒಂದು ರೀತಿಯಲ್ಲಿ ನರಳ್ತಾ ಇದೆ ಅಂತ ನನಗೆ ಅನ್ನಿಸ್ತದೆ. ಇನ್ನೊಂದು ಹೇಳಬೇಕು, ಜೀವನ ಮೌಲ್ಯಗಳ ಬಗ್ಗೆ ಅಥವಾ ರೂಢಿಯ ಬಗ್ಗೆ ಬರುವಾಗ, ನಾವು ಈ ವೆಜಿಟೇರಿಯನ್ಸ್ ಅಂತ ಹೇಳ್ತೀವಲ್ಲ, ಸತ್ಯವಾಗೂ ತಜಿಕಿಸ್ತಾನದವರಿಗೆ ಈ ವೆಜಿಟೇರಿಯನ್ ಕಾನ್ಸೆಪ್ಟೇ ಇಲ್ಲ. ಅದು ಒಮಾನಿಗಳಿಗೂ ಕೂಡ, ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ತಜಿಕಿಗಳು ನಮ್ಮ ಹಾಗೆ ಅವರಿಗೆ ಒಂದು ತಿಂಡಿ ಆಗಬೇಕು, ಊಟ ಆಗಬೇಕು, ಮಧ್ಯಾಹ್ನ ಕಾಫಿ ಆಗಬೇಕು, ರಾತ್ರಿ ಊಟ, ಈ ಯಾವ ಹಂಗೂ ಅವರಿಗಿಲ್ಲ. ಏನು ಮಾಡ್ತಾರೆ, ಒಂದಿಷ್ಟು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಸೂಪ್ ಮಾಡಿರ್ತಾರೆ, ಒಂದಿಷ್ಟು ಅವರೇ ಮನೆಯಲ್ಲಿ ಮಾಡಿಕೊಳ್ಳುವಂಥ ದೊಡ್ಡ ದೊಡ್ಡ ವೃತ್ತಾಕಾರದ ಬ್ರೆಡ್ಡು ಯಾವತ್ತೂ ಇರುತ್ತೆ. ಯಾರಿಗೆ ಮನೆಯಲ್ಲಿ ಹಸುವಾಗ್ತದೋ ಅವ್ರು ಹೋಗಿ ಆ ಬ್ರೆಡ್ಡಿನ ತುಣುಕನ್ನು ಸೂಪಿನಲ್ಲಿ ಅದ್ಕೊಂಡು ತಿಂದ್ಕೊಂಡು ಹೊರಗೋಗ್ತಾರೆ. ಇದು ಇಡೀ ದಿವಸ ನಡೆಯುವಂಥದ್ದು. ಹಾಗಾಗಿ ಬರೇ ಒಂದು ಸೋಮಾನಿಯಲ್ಲಿ ಒಂದು ಸಂಸಾರವನ್ನು ನಡೆಸುವಂಥವ್ರು ತುಂಬ ಜನ ಇದ್ದಾರೆ. ಅಲ್ಲಿ ಬದುಕು ನಡೆಸುವಂಥದ್ದು ಕಷ್ಟ ಅಲ್ಲ. ಯಾತಕ್ಕಂತಂದರೆ ಅವ್ರಿಗೆ ಬೇರೆ ಬೇಕಾಗೇ ಇಲ್ಲ. ಅಲ್ಲಿ ಹೆಂಗಸರಿಗೆ, ನಮ್ಮಲ್ಲಿ ಹಾಗೆ, ನಮ್ಮಲ್ಲಿ ಇದು ಮುಸ್ಲಿಂ ಹೆಂಗಸರಿಗೂ ಹಿಂದೂ ಹೆಂಗಸರಿಗೂ ಸಮಾನತೆ ಏನಾದರೂ ಇದ್ದರೆ ಬಂಗಾರದ ಆಸೆ, ನಾನು ನೋಡಿರುವ ಹಾಗೆ, ನನಗೆ ನಾನು ತಪ್ಪಾದರೆ ಕ್ಷಮಿಸಿ. ಆದರೆ ತಜಿಕಿ ಹೆಂಗಸರಿಗೆ ಆ ಬಂಗಾರದ ಆಸೆ ಇಲ್ಲವೇ ಇಲ್ಲ. ಅಲ್ಲಿ ಅದಕ್ಕಾಗಿ 18 ಕ್ಯಾರೆಟ್ ಮೇಲೆ ಬಂಗಾರವೇ ಸಿಕ್ಕಲ್ಲ. ಬಡತನವೂ ಇದಕ್ಕೆ ಕಾರಣ ಆಗಿರಬಹುದು ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ದುಡಿಯುವ ಬೇರೆ ದಾರಿಗಳೇ ಇಲ್ಲ. ಅವು ಒಮಾನಿಗಳು ಹಾಗ, ಅವರು ಅಲ್ಲೂ ಅಷ್ಟೇ ವೆಜ್ ಕಾನ್ಸೆಪ್ಟೇ ಇಲ್ಲ. ಎಲ್ಲರೂ ನಾವು ಮೊಟ್ಟೆನೂ ತಿನ್ನಲ್ಲ ಅಂತಂದರೆ ನೀವು ಹೇಗೆ ಬದುಕ್ತೀರಿ ಅಂತ ಕೇಳ್ತಾರೆ. ಮೊಟ್ಟೆನೂ ತಿಂದೆ ನಿಮಗೆ ಬದುಕಲಿಕ್ಕೆ ಸಾಧ್ಯವ ಅಂತ. ಅವರಿಗೆ ಎಲ್ಲವನ್ನೂ ತಿನ್ಬೋದು. ನಾನ್ ವೆಜ್ ಅಂದರೆ ಅವರಿಗಿರೋದು ಕ್ಯಾಮಲ್ ಆ್ಯಂಡ್ ಬೀಫ್ ಅಷ್ಟೇ. ಒಂಟೆ ಮತ್ತು ಹಸು ಮಾತ್ರ ನಾನ್ ವೆಜ್ಜು, ಉಳಿದಿದ್ದೆಲ್ಲ ವೆಜ್. ಒಂದ್ಸಲ ನಾವು ಒಂದೆಲ್ಲೋ ಹಳ್ಳಿಗೆ ಹೋಗಿದ್ದು, ಹಸುವಾಗಿತ್ತು, ಸಮೋಸ ತಗೊಂಡು ಈಸ್ ಇಟ್ ವೆಜಿಟೇರಿಯನ್ ಅಂತ ಕೇಳಿದೆ. ಎಸ್ ಅಂತಂದ ಅವನು. ಇನ್ನೇನು ಬಾಯಿಗೆ ಹಾಕಬೇಕು ಅನ್ನುವಾಗ ನನ್ನ ಹೆಂಡತಿ ತಡ್ರಿ ತಡ್ರಿ ಎಂಥದ್ದು ವಾಸನೆ ಬರ್ತಾ ಇದೆ ಅಂತಂದು. ಏನಿದೆ ಒಳಗೆ ಕೇಳಿದೆ. ಇಟ್ ಇಸ್ ಚಿಕನ್ ಅಂತಾನೆ ಅವನು. ಯು ಸೆಡ್ ವೆಜಿಟೇರಿಯನ್, ಎಸ್ ಚಿಕನ್ ಇಸ್ ವೆಜ್. ಸೊ ಅವರಿಗೆ ಆ ವೆಜಿಟೇರಿಯನ್ ಕಾನ್ಸೆಪ್ಟೇ ಇಲ್ಲ, ಅವ್ರಿಗೆ ತಿನ್ನೋದದೆಲ್ಲ ಒಂದೇ. ಇದು ತಜಿಕಿಗಳಿಗೂ ಹಾಗೆ. ನಾವು ಈ ಸಲಡ್ ಅಂತ ನಾವೇನು ಟೊಮೆಟೊ ಸೌತೆಕಾಯಿ ಏನು ಹಾಕ್ತೀವೋ ಅಷ್ಟೇ ಸಹಜವಾಗಿ ಅವರು ಚಿಕನ್ನು ಬೇರೆ ಮಾಂಸವನ್ನು ಅದರಲ್ಲಿ ಹಾಕ್ಕೊಂಡು ತಿನ್ನೋದ್ರಿಂದ ನಾವು ಇದಾಗಿ ಏನು ವೆಜಿಟೇರಿಯನ್ ಮಾತ್ರ ಆಗಿ ಉಳಿತೇವೆ ಅಂತಂದ್ರೆ ದುಶಾಂಬೆಯಲ್ಲಿ ಭಾಳ ಕಷ್ಟ. ನನಗೆ ಅನುಭವಿಸ್ತಾ ಇದ್ದಿದ್ದು ಸಂಜೆ ಹೊತ್ತು ಎಲ್ಲರೂ ಬಿಸಿ ಬಿಸಿ ಬೋಂಡ ಬೇಕು, ಆ ಥರದ್ದು ಸಮೋಸ ಬೇಕು ಅಂತಂದರೆ ಎಲ್ಲೂ ತಿನ್ನುವ ಯೋಗ ಇರಲಿಲ್ಲ.
1: ಇದುವರೆಗೆ ಡಾಕ್ಟರ್ ನಿರಂಜನ ವಾನಳ್ಳಿ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ.

0: ರೇಡಿಯೋ ಸಾರಂಗ್ 107.8 FM.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ ಎಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
2: ಸಂಸಾರಾಚ್ಯ ಶಿಮಾಪುರಿಯಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ
3: ತಾಳು ಅನಿ

0: ಯಕ್ಷಗಾನ
1: ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಕುದ್ಮಲ್ ರಂಗರಾವ್ ಪುರಭವನ ಮಂಗಳೂರು, ಇಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇದರ 2021 ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಹುಮಾನ ಸಮಾರಂಭ, ಅದೇ ರೀತಿ ವಿಶೇಷ ಸಾಧಕರಿಗೆ ರಾಜ್ಯ ಪುರಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಡೆದ ಯಕ್ಷಗಾನ ಪುಣ್ಯಕೋಟಿ. ಇದೀಗ ಪುಣ್ಯಕೋಟಿ ಯಕ್ಷಗಾನದ ಕೊನೆಯ ಕಂತು.
2: ತುಂಡು ತುಂಡು ಮಾತಾಡಿದ

ತಿನ್ನದು ತಿನ್ನದೆ ಎಲ್ಲ ಬಂದಿದ ಬಡವನ್ನು ದೂರ ಮಾಡಿಕೊಂಡು ಬೈದಿದ್ದಾರೆ. ಕಣ್ಣು ತಪ್ಪ

Gönderin.

ಬಾದಿದಂತೆ ಬಿರಬಣ್ಣದ ಪಿಳಿತ ಬಾಯಿದ ಡಿಕ್ಕಿಯ ಮಗ ತಿನ್ನರೆ ಬತ್ತಿನ ಪಿಳಿತು ಎನ್ನ ಬಾಲನ ತೂದು ಪೇರು ಕೊರ್ತು ಬರ್ತೆ ಬಂದು ಭಾಷೆ ಕೊರ್ತು ಬೈದೆ ಮಗ ನನ್ನ ಬಿರ ಪೋವಡು ಓ ಬಾಲೇ

తమ్మయ్య పోదిరి సుమ్మనే ఎన్నను తప్పలి మాళ్ళయ్య.

लगा।

ventana! ¡Nada! ¡Mi ventana!

ಬಂದ್ಮೇಲೂ ಈಗ ತಂದೆ ತಿಳದಾರೆ ಅಂತೀನ ಗೊತ್ತಿಲ್ಲ ಆಂಡಲ ಎನ್ನ ಬಾಲಿನ ತುಯ್ಯರ ಬುಡಿಯರು ಆ ಪುಣ್ಯ ಇರಗೊಂಡು ಎನ್ನ ಎಲ್ಲಿ ಬೇಕೆ ಮಾಸ ಬೇಕೆ ಮಂದಿರು ತಿಲ್ಲೆ ಎನ್ನ ಸರಣ ಕಟ್ಟದ ಬೆಚ್ಚ ಬೆಚ್ಚ ನಿತ್ತರನ್ನು ಪರಲೇ ತಾಯಿ ಉಂಟು ಅಂದರು ಬಲೆಯನ್ನ

ಪುಣ್ಯಕೋಟಿ ಸತ್ಯದ ಪಾತ್ರರನ್ನು ಒರಿಪಾಯರ ಗಾತ್ರ ಆ ಪಿಲಿತ ಬಾಯಿಗೆ ಬೂರ ಪೋಯ ಆಂಡ ಸತ್ಯದ ಮಹಿಮೆನ ತೆರಿನಂಚಿನ ಆ ಪಿಲಿ ತನ್ನ ಕಲ್ಲ ಮನಸ್ಸನ್ನ ಕರಗಾದ ತನ್ನ ಪ್ರಾಣನೇ ಕಳೆಯೊಂಡು ಒಂದು ದಾದ ಸೋಜಿಗ ಪುಣ್ಯಕೋಟಿ ಏಕಲ ಪಾಲದ ದೇವರಿ ಸತ್ಯಗ ಏಪಲ ಜಯಗೆ ನಿತ್ಯಗ ಏಪಲ ಸೋಲ್ಗೆ ಪನ್ಪಿನವ ತೆರಿಪಾದ ಕೊರಿಯ ಸತ್ಯಡು ಬತ್ತಿನಗಳಿಗೆ ತಿಗಲಡು ಸಾಧಿಗೆ ಅಸತ್ಯ ಅಧರ್ಮ ಅಹಂಕಾರಡು ಬತ್ತಿನಗಳಿಗೆ ಸುರ್ಯದ ಮೊರಟ್ಟೆ ಸಾಧಿಗೆ ಪನ್ಪಿನವನೇ ಎಂಗಳಿಗೆ ತೆರಿಪಾದ ಕೊರಿಯ ಸತ್ಯ ನ್ಯಾಯ ನೀತಿ ಧರ್ಮ ಏರು ನೆಟ್ಟು ನಡಪೆರ ಅಕ್ಲೇನೆ ದೇವರು ಏಪಲ ಕಾಪೇರು ಪನ್ಪಿನ ಸತ್ಯ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ

0: ಇದುವರೆಗೆ ಇತ್ತೀಚೆಗೆ ಕುದ್ಮುಲ್ ರಂಗರಾವ್ ಪುರಭವನ ಮಂಗಳೂರು, ಇಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇದರ 2021 ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಹುಮಾನ ಸಮಾರಂಭ, ಅದೇ ರೀತಿ ವಿಶೇಷ ಸಾಧಕರಿಗೆ ರಾಜ್ಯ ಪುರಸ್ಕಾರ, ಈ ಕಾರ್ಯಕ್ರಮದಲ್ಲಿ ನಡೆದ ಯಕ್ಷಗಾನ ಪುಣ್ಯಕೋಟಿ ಕೊನೆಯ ಕಂತು ಕೇಳಿದ್ರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ನಿಮ್ಗೆ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ಋಣ ಲೇನೆ ಕೆ ಲಿಯೆ ಮಜಬೂರ್ ಹಾ, ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ನಿಕ್ಲಿಕ್ ಏನೊಂದಿಲ್ಲರೆ ರೇಡಿಯೋ ಸಾರಂಗ 107.8 FM. ಇನಿತ ತುಳು ಕಾರ್ಯಕ್ರಮಗೂ ನಿಕ್ಲಿಕ್ ಮಾತ್ರೆಗ್ಲ ಮೋಕಿ ದಿಂದಿ ಸೊಲ್ಮಿಲು. ಇನಿತ ಈ ಕಾರ್ಯಕ್ರಮಡೆ ಕುಡ್ಲದ ಪುರಭವನಡೆ ನಡತಿನ ಲೈಫ್ ಲೋಕೇಶ್ ನಾಟಕದ ಕಡೆತ ಯಜ್ಞೆ
1: ಬುಳ್ಳಿ ಕಲ್ಚರಲ್ ಅಸೋಸಿಯೇಷನ್ ಮಿನಿಸ್ಟರ್ ನೆತ್ತಡಿಟಿ ಬುಳ್ಳಿ ಕಲಾವಿದರು ಕುಡ್ಲ ಬೊಕ್ಕ ಅತಿಥಿ ಕಲಾವಿದರು ಅಭಿನಯಿಸುನ ತುಳು ಅಪ್ತನ ಜಕ್ಕೆಲ್ಗೆ ರಡ್ಡನೆ ಕಲಾ ಕಾಣಿಕೆ ಲೈಫ್ ಲೋಕೇಶೆ ಲೈಫ್ ಇಡ್ಕೊಂಡ್ಬಿಡ್ಸಿ.

என்ன காட்டுதே கொல்லிட

യമരാജ സൈന്യത്തെ മങ്ങ മസാല വിട്ട എത്ര

ಕರುಳ ಬಂಡಿದೆ ಒಂಚಿ ಪತ್ರ ಅವಳು ಬಂದಿರಿ ಕಾಂಡ ಒಂಚಿ ಸುಳ್ಳ ಬಂದಿದೆ ಮಾತ್ರ ಅವಳು ಬಂದು ಇಂತ ಆಶೆ ಬಿಡು ಆಗ ಬಲ್ಪುನಿ ನಮ್ಮ ಜೀವನ

ಸರ್ಪ್ರೈಸ್ ರೂಪಾ

ಕಣ್ಣೆವು ಕಣಿಮನೆ ಕಟ್ಟಿದ್ದೀನಿ, ಆ ಕಣ್ಣಿನಿಂದ ಏರಿ

0: Sundarnya, Prakasha. Oke. Tulen, itu mata yang nan, jalan mandiri terata. Yang ini mau balik ke sahaja nan tuh payah. Rupa gel, wajar aku tuh payah. Diri patun payah. Rupa napa? Bagi payah, payah kerja kerja. Bastai baka. Alek ayah aku sekarang. Central government itu, Air India company itu, Aceh Barat itu, Supreme Court itu yang kes mana itu, rata pada layak apa mana, boleh satu bola dia nu, ada nama tu, layak tu court itu, manja record itu kita. India.
1: India.
0: Terus apa? Manja record itu kita. Unu, ni napa ni kebodohan macam ni tadi?
2: ನಾಟಕ ಮಾಡ್ಕೊಡು ಅಲ್ಲಿನ ನಿನ್ನ ಮಗಳಿರ್ದು ಹೆಚ್ಚಿನ ಪ್ರೀತಿ ತೊಜುಪಾಸಿ ಅಲ್ಲಿನ ಮಂಕಿ ಮಾಡ್ತದೆ ಕಾಸು ನಂಗೆ ದಿಕ್ಕು ಲೆಕ್ಕ ಮಾಡ್ಕೊಡು
3: ಮಲ್ಲೇಜಿ ಒಂದು ಪೊನ್ನಾಗ ಲೈಫ್ ಕೊದ್ದೇ ಸೈಪೆ ಬಂದು ಆತ ಮಲ್ಲ ತೀರ್ಮಾನ ಮದಿಮೆ ಆತೀನಿ ಯಾನತ್ತೀನಿ.

0: ಬ್ಯಾನರ್ ಚಿತ್ರದುರ್ಗದಲ್ಲಿ ಮೆಡಿಕಲ್ ಕ್ಯಾಂಪ್ ಓದಿದ್ದೇನೆ. ಅಲ್ಪ ರೂಪ ಹುಷಾರಿಸಿ ಬಂದು ಲೋಕೇಶ್ ಸರ್ ಇಲ್ಲಿತ್ತೆ ಅಲ್ಲಿ ಕೂದ ವರನೇ ಶಾಕ್ ಆಗಿ ಅಂದ ಆ ರೂಪ ಮೂರ ವಿಷಯ ಬಂದಲ್ಲ ಮಸ್ತ್ ಖುಷಿ ಆಗಿ ನಿಖಿಲ್ದಾದ ಬಂಡಾರೆ ಒಂಜಿ ತಿಂಗಳು ಸೈಕಲ್ ಬಂದು ಒಂಜಿ ತಿಂಗಳು ಕೊಟ್ಟು ರಾತ್ರಿ ತಿಂಗಳ ಹೆಂಚ ಉಳ್ಳಿ ಮೇಡ್ಕೋ ರೀಚ್ ಆದ.
1: ಆಕ್ಚುಲಿ ಒಂಜಿ ತಿಂಗಳ ಅನಗ ಎಂಕಲ ಪುಕ್ಕು ಪುಕ್ಕು ಆವಂದಿತ್ತೆ ಮೇಡ್ ಆಂಡಲ ದಾಳ ಆವಂದು ನಿನ್ನೆ ಸತ್ಯ ಬರೋಣ ಆನಿ ಯಾನು ಬುಲ್ತು ಬುಲ್ತು ನಿಕ್ಲಿಗೆ ಬಂಡೆ ಯಾನು ದಾಳ ಮಂತಿ ಇಜಿ ಬಂಡೆ ನಿಕ್ಲು ಒರಿಲ ಎನ್ನ ಪಾತ್ರ ಕೇಳಿದ್ದಾರೆ ಹೆಂಗ್ ಮಸ್ತ್ ಬೇಜಾರ
0: ಮುಂದಕ್ಕೆ
2: ಚೂಸ್ಕೊರಿ ಕಣ್ಣು ಕಣ್ಣು ಬಿಡೋದು ತುಂಬಾ

0: ಎಲ್ಲ ಹೋಚಿಸಿದ ಮೂಲವು ಲೋಕೇಶ ಬಂಡೇರು.
1: ದಾನೆ ಹೊಡಿತೀನಿ
0: ಕೇಳಂತೆ ಪರ್ಸನಲ್ ಆಗಿ ಪಾತ್ರ
1: ಅಲ್ಲ. ಮೂರು ತುಂಬಾ ದುಷ್ಟ ಶಕ್ತಿ ಇಲ್ಲ, ಬೆಂಗಳೂರು ಅಂಚಿಬೋದು ಮಾತಿರ್ಗ ಒಯ್ಯನ ನಂಬರ್ಗೆ ತೊಳಲಿ 9845420840 ನೀನು ಏಪ ಮಾಡೋಣ ಫೋನ್ ಮಾಡ್ತದೆ ಐ ಲವ್ ಯು ಬನ್ನೋಳಿ ಆಮೇಲೆ ಎಲ್ಲ ಏಪಾಗಲ್ಲ ಐ ಲವ್ ಯು ಟು.

ಈತನೇಟ ಕುಡ್ಲದ ಪುರಭವನಡೆ ನಡತಿನ ಲೈಫ್ ಲೊಕೇಶನ್ ನಾಟಕದ ಕಡೆತ ಯಜ್ಞೆ ಕೇಂದರು ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ರೇಡಿಯೋ ಸಾರಂ 107.85, ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನಂದಿಲ್ಲ ರೀ, ನನ್ನ ದುಂಬಗ ಪಲ್ಲಿಂಕಿ ಈ ತುಳು ಜನಪದ ಪದಕುಲಿನಕ್ಕೆ ಏನಂದ್ ಬರ್ಕ.

0: ಕಾಯಡ್ದು ನಿನ್ನ ಅಜ್ಜ ಕಾಸುಂಡು ಕಾಯಡ್ದು ನಿನ್ನ ಅಜ್ಜ ಕಾಸುಂಡು.
1: ಯಾನ್ ಭಾಸ್ಕರ್ ರೈ ಕುಕ್ಕೊಳ್ಳಿ ಪಾತ್ರನುಲ್ಲೆ ರೇಡಿಯೋ ಸಾರಂಗ್ ನಮ್ಮ ಮಾತೆರಳ ಮಾಧ್ಯಮ ಯಾನ್ಲಾ ಕೇರುಂದುಲ್ಲೆ ನಿಖಿಲ್ಲಾ ಕೇರ್ಲಿ ರಂಗ ರಂಗದ ಬದುಕು.

ಈತನೇಟ ಪಲ್ಲೆಂಕಿ ತುಳು ಜನಪದ ಪದಕುಲೆನ್ ಕೇನಂದು ಬರ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ಟಿಕ್ಕಿದ್ದ ಆತನೇಟ ಕೇನಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ನನ್ಗೊಬ್ಬ ಹಠ ಮಾಡಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪುವುದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, ಬಿಎಂ ಸೂರ್ಯಧರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯನ್ನು ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಧರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಧರ್ .gov.in ನಲ್ಲಿ.

0: ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ

0: ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ ಮನಸ್ಸೇ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಜನಪದ ಗಮ್ಮತ್ತು.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ಪಿತ್ತ ಅನ್ನೋ ಶಬ್ದ ಕೇಳಿದ ತಕ್ಷಣ ಬಹಳಷ್ಟು ಜನರು ಹೇಳೋದೇನು ಅಂತಂದ್ರೆ, ನಮ್ಮ ವೈರಿಗೋದು ಬೇಡ ಅಂತ. ಅಂದ್ರೆ ಪಿತ್ತ ಅಂದ್ರೆ ಕೆಟ್ಟದ್ದು, ಪಿತ್ತ ಅಂದ್ರೆ ಶತ್ರು, ಪಿತ್ತ ಅಂದ್ರೆ ರಾಕ್ಷಸ ಅನ್ನೋ ಒಂದು ಕಲ್ಪನೆ ಅಥವಾ ಫೀಲಿಂಗ್ ನಮಗೆ ಇದೆ. ಹಾಗಲ್ಲ. ಇವತ್ತು ನಾವು ಪಿತ್ತ ದೋಷ ಅಂದ್ರೆ ನಿಜವಾಗಿ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಅದ್ರ ಗುಣಗಳೇನು, ಅದರ ಕೆಲಸಗಳೇನು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳುವ. ಪಿತ್ತ ಅನ್ನೋ ಅಂದ್ರೆ ಎಸಿಡಿಟಿ, ಹುಳಿ ತೇಗ್ ಬರೋದು ಅನ್ನುವ ಕಲ್ಪನೆಯನ್ನು ದಯವಿಟ್ಟು ಬಿಟ್ಬಿಡಿ. ಸೊ ಪಿತ್ತ ಅನ್ನೋ ಶಬ್ದದ ಅರ್ಥ ಒಂದು ತಪ ತಪ ಅನ್ನೋ ಶಬ್ದದಿಂದ ಪಿತ್ತ ಅಂತ ಬಂದಿದೆ ಅಂತ. ತಪ ಅಂತಂದ್ರೆ ಬಿಸಿ ಅಥವಾ ಸುಡತ್ತೆ ಅನ್ನೋ ಅರ್ಥ. ಹಾಗೆ ಪಿತ್ತ ಅನ್ನೋ ಶಬ್ದದ ಅರ್ಥ ಏನು ಅಂತಂದ್ರೆ, ಅಪಿದೀಯತೆ ಪ್ರಾಕೃತಾವಸ್ಥೆಯ ರಕ್ಷತೆ ವಿಕೃತಾವಸ್ಥೆಯ ನಾಶ್ಯತೆ ವಾ ಶರೀರಂ ಇತಿ ಅಂತ. ಅಂದ್ರೆ ಪ್ರಾಕೃತಾವಸ್ಥೆಯಲ್ಲಿ ರಕ್ಷಣೆಯನ್ನು ಕೊಡತ್ತೆ, ವಿಕೃತಾವಸ್ಥೆಗೆ ಹೋದರೆ, ವಿಕೃತ ಆದರೆ ಅದು ಪಿತ್ತ ಹೆಚ್ಚು ಕಡಿಮೆ ಆದರೆ ನಾಶ ಮಾಡುತ್ತೆ ಶರೀರವನ್ನ ಅಂತ. ಅದೇ ಪಿತ್ತ ಅಂತ. ಸೊ ಪಿತ್ತದ ಗುಣಗಳ ಬಗ್ಗೆ ನಾವು ತಿಳ್ಕೊಳ್ಳುವ. ಪಿತ್ತ ಜಲ ಮತ್ತು ಅಗ್ನಿಮಹಾಭೂತದಿಂದ, ಜಲ ಮತ್ತು ಅಗ್ನಿಯಿಂದ ಆಗಿದೆ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ. ಸೊ ಈ ಜಲ ಮತ್ತು ಅಗ್ನಿಮಹಾಭೂತದ ಆಗಿರೋದ್ರಿಂದ ಆ ಗುಣಗಳನ್ನು ನಾವು ಪಿತ್ತದಲ್ಲಿ ಕಾಣಬಹುದು. ಪಿತ್ತದ ಗುಣದ ಶ್ಲೋಕ ಏನು ಹೇಳುತ್ತೆ ಅಂತಂದರೆ, ಪಿತ್ತಂ ಸಸ್ನೇಹ ತೀಕ್ಷ್ಣೋಷ್ಣಂ ಲಘು ವಿಸ್ರಂ ಸರಂ ದ್ರವಂ. ಪಿತ್ತ ಸಸ್ನೇಹ ಅಂದರೆ ಸ್ವಲ್ಪ ಮಟ್ಟಿಗೆ ಸ್ನೇಹ ಅಂದರೆ ಅಂಟುವಿಕೆಯ ಗುಣ, ಜಿಡ್ಡಿನ ಅಂಶ ಪಿತ್ತಕ್ಕಿದೆ ಅಂತ. ನಾವು ವಾತದ ಬಗ್ಗೆ ತಿಳ್ಕೊಳ್ಳುವಾಗ ರೂಕ್ಷ ಅಂತ ಕೇಳಿದ್ವಿ. ರೂಕ್ಷ ಅಂದರೆ ಡ್ರೈ, ವಾತ ಡ್ರೈ ಮಾಡುತ್ತೆ, ಪೂರ್ತಿಯಾಗಿ ನಮ್ಮನ್ನು ಒಣಗಿಸತ್ತೆ ಅಂತ. ಹಾಗೆ ಪಿತ್ತ ಸಸ್ನೇಹ, ಸ್ವಲ್ಪ ಮಟ್ಟಿಗೆ ಅದು ಜಿಡ್ಡಿನ ಅಂಶವನ್ನು ಹೊಂದಿದೆ ಅಂದರೆ ಅಷ್ಟು ಡ್ರೈ ಮಾಡೋದಿಲ್ಲ. ಸಸ್ನೇಹಂ ತೀಕ್ಷ್ಣಂ, ತೀಕ್ಷ್ಣ ಅಂದರೆ ನಿಮಗೆ ವಾತದೋಷದ ಬಗ್ಗೆ ನಾನು ಹೇಳುವಾಗ ಸೂಕ್ಷ್ಮ ಅಂತ ಹೇಳಿದ್ದೆ. ಅಂದರೆ ಎಲ್ಲಿ ಬೇಕಾದರೂ ಪೆನೆಟ್ರೇಟ್ ಆಗತ್ತೆ ಅಂತ. ಪಿತ್ತ ಹಾಗಲ್ಲ, ಅದಕ್ಕೆ ತೀಕ್ಷ್ಣ ಗುಣ ಇದೆ. ತೀಕ್ಷ್ಣ ಅಂತಂದರೆ ಅದು ಸುಟ್ಟು ಒಳಗೆ ಹೋಗುತ್ತೆ ಅಂತ. ಅಂದರೆ ಈಗ ನೀವೊಂದು ಸೂಜಿ ಅಂತ ಇಟ್ಕೊಳ್ಳಿ, ಅದನ್ನು ಯಾವುದೋ ಒಂದು ಟಫ್ ಇದಕ್ಕೆ ಅದನ್ನು ಒಳಗೆ ತೂರಿಸ್ಬೇಕು. ನಿಮಗೆ ಸೂಜಿಯನ್ನು ಒಳಗೆ ಹಾಕಿದರೆ ಅಥವಾ ಯಾವುದೋ ಒಂದು ಕಬ್ಬಿಣದ ತುಂಡನ್ನು ಒಳಗೆ ಹಾಕಿದರೆ ಹೋಗ್ತಾ ಇಲ್ಲ, ಆವಾಗ ನೀವು ಅದನ್ನು ಬಿಸಿ ಮಾಡಿ ಹಾಕಿದರೆ ಒಳಗೆ ಹೋಗುತ್ತೆ. ಹಾಗೆ ಪಿತ್ತದ ಆ ಬಿಸಿ ಗುಣದಿಂದಾಗಿ ಅಥವಾ ಆ ಉಷ್ಣ ಅಂದರೆ ಈ ಅಗ್ನಿಯ ಗುಣದಿಂದಾಗಿ ಅದು ತೀಕ್ಷ್ಣವಾಗಿ ಒಳಗಡೆ ಹೋಗುತ್ತೆ ಅಥವಾ ತೀಕ್ಷ್ಣ ಗುಣ ಇದೆ ಅಂತ. ಉಷ್ಣಂ ತೀಕ್ಷ್ಣಂ ಉಷ್ಣಂ, ಉಷ್ಣ ಗುಣ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನನಗೆ ಹೀಟ್ ಆಗುವಂಥ ಐಟಮ್ ತಗೊಂಡಾಗಲ್ಲ ಪಿತ್ತ ಹೆಚ್ಚಾಗತ್ತೆ ಅಂತ ಎಲ್ಲ ಹೇಳ್ತಾರಲ್ಲ. ಹಾಗೆ ಪಿತ್ತಂ ಸಸ್ನೇಹ ತೀಕ್ಷ್ಣೋಷ್ಣಂ ಲಘು, ವಾತದ ಥರನೇ ಇದು ಕ್ವಾಲಿಟಿಯಲ್ಲಿ ಲೈಟ್. ವಾತದೋಷ ಈ ಆಕಾಶ ಮತ್ತು ವಾಯುಮಹಾಭೂತದಿಂದ ಆಗಿದೆ, ಹಾಗಾಗಿ ಅದು ಅಂದರೆ ಆಕಾಶ ಅಂದರೆ ನಿರ್ವಾತ ಪರಿಸ್ಥಿತಿ, ಅಲ್ಲಿ ಏನೂ ಇಲ್ಲ. ವಾಯು ಅಂತಂದರೆ ಗಾಳಿ, ಅವೆರಡೂ ಇರುವಾಗ ಸಹಜವಾಗಿ ಲಘು ಆಗಬೇಕಾಯಿತು. ಇದು ಬೆಂಕಿ ಮತ್ತು ನೀರು ಇರುವಂಥದ್ದು, ಹಾಗಾಗಿ ಅದರಷ್ಟು ಲಘು ಅಲ್ಲ, ಆದರೆ ಇದು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಲೈಟ್ ಕ್ವಾಲಿಟಿಯನ್ನು ಹೊಂದಿದೆ. ಹಾಗಾಗಿ ನಾವು ಯಾವ್ಯಾವಾಗ ತುಂಬ ಲೈಟ್ ಅಂದರೆ ಈಸಿಲಿ ಡೈಜೆಸ್ಟೇಬಲ್ ಫುಡ್ ತಗೊಳ್ತೀವೋ, ಯಾವ್ಯಾವಾಗ ಉಷ್ಣ ಆಗುವಂಥ ಉಷ್ಣ ಗುಣ ಇರುವಂಥ ಫುಡ್ ತಗೊಳ್ತೀವೋ ಆವಾಗ ಪಿತ್ತ ದೋಷ ಹೆಚ್ಚಾಗುತ್ತೆ. ಯಾವ್ಯಾವಾಗ ನಾವು ಹೆವಿ ಫುಡ್ ತಿಂತೀವೋ, ಹೆವಿ ಕ್ವಾಲಿಟಿ ಇರುವಂಥದ್ದು, ಉದಾಹರಣೆಗೆ ಉದ್ದು ತುಪ್ಪ ಇಂತಹ ಹೇಳಿ ಹೆವಿ ಗುಣ ಇರುವಂಥ ಐಟಮ್ಸ್ ತಿಂತೀವೋ, ಯಾವ್ಯಾವಾಗ ತಂಪು ಗುಣವನ್ನು ಹೊಂದಿರುವಂಥದ್ದು ಹಾಲು ಬೆಣ್ಣೆ ತುಪ್ಪ ತಿಂತೀವೋ ಆವಾಗ ಪಿತ್ತ ದೋಷ ಶಮನ ಆಗುತ್ತೆ, ಕಡಿಮೆ ಆಗುತ್ತೆ. ವಿಸ್ರಂ, ವಿಸ್ರಂ ಅಂದರೆ ಅದರ ನಿಜವಾದ ಅರ್ಥ ಕೆಟ್ಟ ಸ್ಮೆಲ್ ಅಂತ. ಅಂದರೆ ಕೆಟ್ಟ ಸ್ಮೆಲ್ ಇದೆ ಇದಕ್ಕೆ ಅಂತ. ಅಂದರೆ ಈಗ ನಮ್ಮ ದೇಹದಲ್ಲಿ ಯಾವ್ಯಾವುದಕ್ಕೆ ನಾವು ಸ್ಮೆಲ್ ಅಂದರೆ ಕೆಟ್ಟದಾಗಿದೆ ಅಂತ ಹೇಳ್ತೀವೋ ಅಲ್ಲೆಲ್ಲ ಪಿತ್ತದ ಇನ್ವಾಲ್ವ್ಮೆಂಟ್ ಇದೆ ಅಂತ ಅರ್ಥ. ಈಗ ಅದು ಮೋಷನ್ ಇರಬಹುದು ಅಥವಾ ಕೆಟ್ಟ ಬಾಯಿ ವಾಸನೆ ಇರಬಹುದು, ಅಲ್ಲೆಲ್ಲ ನಾವು ಪಿತ್ತದ ಇನ್ವಾಲ್ವ್ಮೆಂಟನ್ನು ನೋಡಬಹುದು. ಅಥವಾ ಕೀವಿನಲ್ಲಿ ಇದಿರಬಹುದು ಅವೆಲ್ಲ. ಇದು ಕೀವು ಬರೋದು ವಿಕೃತಾವಸ್ಥೆಯಲ್ಲಾಯಿತು, ಆದರೆ ಪ್ರಾಕೃತಾವಸ್ಥೆಯಲ್ಲಿಯೂ ಕೂಡ ಅಂದರೆ ಎಲ್ಲ ಸರಿಯಾಗಿ ನಡೀತಾ ಇದ್ದರೂ ಅತ್ಯಂತ ಹೆಲ್ದಿ ಮನುಷ್ಯ ಅಂತ ಆದರೂ ಕೂಡ ಅವನಲ್ಲಿ ಬೆವರು ವಾಸನೆ ಬರುತ್ತೆ, ಮೋಷನ್ ವಾಸನೆ ಬರುತ್ತೆ, ಮೂತ್ರದಲ್ಲಿ ವಾಸನೆ ಇರುತ್ತೆ. ಸೊ ಇದೆಲ್ಲದಕ್ಕೆ ಕಾರಣ ಪಿತ್ತದೋಷ ಅಂತ. ವಿಸ್ರಂ ಸರಂ ದ್ರವಂ, ಸರಂ ಅಂದರೆ ಹರಿತದೆ. ನಾವು ವಾತದ ಬಗ್ಗೆ ಮಾತಾಡುವಾಗ ಚಲ ಅಂತ ಹೇಳ್ತಿದ್ವಿ, ಚಲ ಅಂತಂದರೆ ಎಲ್ಲಿ ಬೇಕಾದ್ರೂ ಚಲಿಸ್ಕೊಂಡು ಹೋಗುತ್ತೆ ಅಂತ. ಅದೇ ಇಲ್ಲಿ ಸರ, ಸರ ಅಂದರೆ ಹರಿತದೆ, ನದಿ ಥರ ಹರಿತದೆ ಅಂತ ಅರ್ಥ. ದ್ರವಂ, ದ್ರವದಲ್ಲಿ ದ್ರವ ಇದರಲ್ಲಿದೆ ಅಂತ. ಇಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ, ಯಾ ಬಹುತೇಕ ನಾವು ಪಿತ್ತವನ್ನು ಶಮನ ಮಾಡಲಿಕ್ಕೆ ಕೊಡುವಂತಹ ದ್ರವ್ಯಗಳಿವೆಯಲ್ಲ ಅವ್ರ ಪರಿಮಳ ಚೆನ್ನಾಗಿರುತ್ತೆ ನೋಡಿ. ಇದರ ಗುಣದ ವಿರುದ್ಧವಾಗಿ ಕೊಡುವಂಥದ್ದು ನಾವು ಪಿತ್ತಕ್ಕೆ ಶೀತ ಗುಣ ಇರುವಂಥದ್ದನ್ನು ಕೊಟ್ಟರೆ, ಆಮೇಲೆ ಸ್ವಲ್ಪ ಡೈಜೆಷನ್ಗೆ ಹೆವಿ ಇರುವಂಥದ್ದನ್ನು ಕೊಟ್ಟರೆ, ಅಂದರೆ ಹೆವಿ ಗುಣ ಗುರು ಗುಣ ಇರುವಂಥದ್ದನ್ನು ಕೊಟ್ಟರೆ, ಸ್ವಲ್ಪ ಪರಿಮಳ ಬರುವಂಥದ್ದನ್ನು ಕೊಟ್ಟಾಗಲೂ ಕೂಡ ಪಿತ್ತ ಶಮನ ಆಗುತ್ತೆ. ಉದಾಹರಣೆಗೆ ಸೊಗದೆ ಬೇರು, ಮಂಜಿಷ್ಟ ಅಥವಾ ಮಡಿವಾಳ ಬೇರು, ಅಥವಾ ನಾವು ಲಾವಂಚ ಅಂತ ಹೇಳ್ತೀವಲ್ಲ, ಇಂಥವೆಲ್ಲ ಅಂದರೆ ಈ ಶ್ರೀಗಂಧ ಇವೆಲ್ಲ ಪಿತ್ತ ಶಮನ ಮಾಡುವಂಥದ್ದು. ಇಲ್ಲಿ ವಿಸ್ರ ಅಂತ ಗುಣ ಇದೆ, ಅಂದರೆ ವಿಸ್ರ ಅಂತಂದರೆ ಕೆಟ್ಟ ವಾಸನೆ. ಈಗ ನಾವು ಒಳ್ಳೆಯ ವಾಸನೆ ಇರುವಂತಹ ದ್ರವ್ಯಗಳನ್ನು ಕೊಟ್ಟಾಗ ಪಿತ್ತ ಶಮನ ಆಗುತ್ತೆ. ನಾನು ಹೇಳಿದ್ದು ಮೂರ್ನಾಲ್ಕು ಉದಾಹರಣೆ ಅಷ್ಟೇ, ಇನ್ನೂ ಬೇಕಾದಷ್ಟು ಉದಾಹರಣೆಗಳಿವೆ. ನೀವು ಎಲ್ಲೆಲ್ಲಿ ಒಳ್ಳೊಳ್ಳೆಯ ವಾಸನೆ ಇರುವಂತಹ ಒಳ್ಳೆಯ ಪರಿಮಳ ಬರುವಂತಹ ದ್ರವ್ಯಗಳನ್ನು ಕೊಟ್ಟಿವೋ ಆವಾಗ ಪಿತ್ತ ಶಮನ ಆಗುತ್ತೆ. ಎಂಥ ಅದ್ಭುತ ನೋಡಿ. ಪಿತ್ತ ದೋಷದಿಂದಾಗಿ ಚರ್ಮ ಸಮಸ್ಯೆ ಆದರೆ, ದೇಹದಲ್ಲಿ ಕೀವು ಬರ್ತಾ ಇದ್ರೆ ಅಂಥದ್ರಲ್ಲೆಲ್ಲ ಈ ಶ್ರೀಗಂಧ, ಶುದ್ಧ ಶ್ರೀಗಂಧ ಅಥವಾ ಸೊಗದೆ ಬೇರು ಇವೆಲ್ಲ ತುಂಬ ಹೆಲ್ಪ್ ಆಗುವಂಥವು. ಇದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಈ ಥರದ ಗುಣಗಳ ಬಗ್ಗೆ ತಿಳ್ಕೊಳ್ಳೋದು, ಈಗ ನಿಮಗೆ ನಾನು ಹೇಳಿದ್ದು ಆಯುರ್ವೇದದಲ್ಲಿ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಬೇಕಾದ ಒಂದು 5% ಆದರೂ ಇದು ಕೂಡ ಇದೆಲ್ಲ ಗೊತ್ತಿದ್ದರೆ ನಿಮಗೆ ಆಯುರ್ವೇದ ಅಂದರೆ ಏನು ಅನ್ನೋದು ಅರ್ಥ ಆಗತ್ತೆ. ಈಗ ಪಿತ್ತದ ಕರ್ಮಗಳ ಬಗ್ಗೆ ತಿಳ್ಕೊಳ್ಳೋಣ. ಪಿತ್ತಂ ಪಕ್ತ್ಯೂಷ್ಮ ದರ್ಶನೈ ಕ್ಷತ್ರುಟ್ ರುಚಿ ಪ್ರಭಾ ಮೇಧಾಧಿ ಶೌರ್ಯ ತನುಮಾರ್ಧವೈಹಿ. ಇದು ಪಿತ್ತದ ಕೆಲಸಗಳು. ಪಕ್ತಿ, ಪಕ್ತಿ ಅಂತಂದರೆ ಪಚನ ಮಾಡತ್ತೆ. ಇದರಲ್ಲಿ ಎರಡು ಮೂರು ಅರ್ಥ ಇದೆ. ಅಂದರೆ ನಾವು ತೆಗೆದುಕೊಂಡಿರುವಂಥ ಆಹಾರವನ್ನು ಪಚನ ಮಾಡುತ್ತೆ ಅನ್ನೋದು ಒಂದು. ಆ ಜೀರ್ಣ ಆದ ನಂತರ ನಮ್ಮ ಧಾತುಗಳಿಗೆ ಸಿಗಬೇಕಲ್ಲ, ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ, ಇವುಗಳಿಗೆಲ್ಲ ಸಿಗಬೇಕು, ಧಾತುಗಳಿಗೆ ಸಿಗಬೇಕು, ನಮ್ಮ ಮೂಳೆ, ಮಾಂಸಖಂಡಗಳು, ರಕ್ತ, ಇದೆಲ್ಲ ರೆಡಿಯಾಗಬೇಕು ಅಂತ ಆದರೆ ಆವಾಗ ಆಹಾರ ಪಚನ ಆಗಿರುವಂಥ ಆಹಾರವನ್ನು ನಾವು ಅದಕ್ಕೆ ಟ್ರಾನ್ಸ್ಫಾರ್ಮ್ ಮಾಡಬೇಕಲ್ಲ. ಅದು ರಕ್ತ ಆಗಬೇಕಲ್ಲ, ಅದು ಮೂಳೆ ಆಗಬೇಕಲ್ಲ ಅಲ್ವಾ, ಅದು ವೀರ್ಯ ಆಗಬೇಕಲ್ಲ. ಅದು ಆಗಬೇಕು ಅಂತಾದರೆ, ಅದು ಆ ಥರ ಒಂದು ಕನ್ವರ್ಷನನ್ನು ಪಡ್ಕೊಳ್ಬೇಕು ಅಂತಾದರೆ ಅಲ್ಲಿ ಕೂಡ ಪಿತ್ತ ಬೇಕು. ಯಾವಾಗ ಪಿತ್ತ ಸರಿ ಇರೋದಿಲ್ವೋ, ಯಾವಾಗ ಅಗ್ನಿ ಸರಿ ಇರೋದಿಲ್ವೋ, ಯಾವಾಗ ಅಗ್ನಿ ಮಾನ್ಯ ಆಗತ್ತೋ ಆವಾಗ ಇದು ಯಾವ ಕೆಲಸವೂ ಸರಿಯಾಗೋದಿಲ್ಲ. ಆವಾಗ ಹಲವಾರು ರೀತಿಯ ಸಮಸ್ಯೆಗಳು, ತೊಂದರೆಗಳು, ರೋಗಗಳು, ಧಾತುಗಳು ಸರಿಯಾಗಿ ರೆಡಿಯಾಗೋದಿಲ್ಲ, ಹಲವಾರು ಸಮಸ್ಯೆಗಳಾಗ್ತವೆ. ಹಾಗಾಗಿ ಇಲ್ಲಿ ಪಚನ ಅನ್ನೋ ಶಬ್ದದ ಅರ್ಥ ತುಂಬ ಇಂಪಾರ್ಟೆಂಟ್. ಪಿತ್ತ ನಮಗೆ ಇದೇ ಕಾರಣಕ್ಕೆ ಬೇಕು. ಪಿತ್ತ ಇಲ್ಲಾಂದರೆ ನಾವು ಬದುಕಲಿಕ್ಕೆ ಸಾಧ್ಯ ಆಗೋದೇ ಇರೋದು ಇದೇ ಕಾರಣಕ್ಕೆ. ಪಕ್ತಿ ಊಷ್ಮ ಅಂದರೆ ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತೆ, ನಮ್ಮ ದೇಹಕ್ಕೆ ಬೇಕಾದ ಉಷ್ಣತೆಯನ್ನು ಪಿತ್ತ ಕೊಡುತ್ತೆ. ಪಿತ್ತ ಕಡಿಮೆ ಆಗೋಯಿತು ಅಂದರೆ ಉಷ್ಣತೆ ಕಡಿಮೆ ಆಗುತ್ತೆ, ಆವಾಗ ಸಮಸ್ಯೆ ಆಗುತ್ತೆ. ಪಿತ್ತ ಸಿಕ್ಕಾಪಟ್ಟೆ ಹೆಚ್ಚಾಯಿತು ಅಂದರೆ ದೇಹದ ಉಷ್ಣತೆ ಹೆಚ್ಚಾಗತ್ತೆ, ತೊಂದರೆ ಆಗುತ್ತೆ. ಪಿತ್ತಂ ಪಕ್ತ್ಯೂಷ್ಮ ದರ್ಶನೈಹಿ, ನಾವು ನೋಡಬೇಕು ಅಂದರೆ ಅದಕ್ಕೆ ಪಿತ್ತ ಬೇಕು. ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತಾದರೆ ನಿಮ್ಮ ಕಣ್ಣೊಳಗಿರುವಂಥ ಆಲೋಚಕ ಪಿತ್ತ ಸರಿಯಾಗಿ ಕೆಲಸ ಮಾಡ್ತಾ ಇದೆ, ಇಲ್ಲ ಅಂದರೆ ನಿಮಗೆ ನೋಡಲಿಕ್ಕೆ ಆಗ್ತಿರಲಿಲ್ಲ ಅಂತ ಅರ್ಥ. ಪಿತ್ತಂ ಪಕ್ತ್ಯೂಷ್ಮ ದರ್ಶನೈಹಿ ಕ್ಷುತ್ ತೃಟ್ ಅಂದರೆ ಹಸಿವೆಯನ್ನು ಉಂಟು ಮಾಡುತ್ತೆ, ಬಾಯಾರಿಕೆಯನ್ನು ಉಂಟು ಮಾಡುತ್ತೆ. ಅಂದರೆ ನಮ್ಮ ದೇಹಕ್ಕೆ ಬೇಕಾದ ಅದು ಎಲ್ಲ ಫಂಕ್ಷನ್ಸ್ ಅನ್ನೋದು ನೋಡ್ಕೊಳ್ಳುತ್ತೆ. ಹಸಿವೆ ಆಗಲಿಕ್ಕೆ ಏನೇನು ಫಂಕ್ಷನ್ ಆಗಬೇಕು ಅದೆಲ್ಲವನ್ನು ಇದು ನೋಡ್ಕೊಳ್ಳುತ್ತೆ. ಕ್ಷತ್ರುಟ್ ರುಚಿ, ಆಹಾರದಲ್ಲಿ ರುಚಿಯನ್ನು ಕೊಡುತ್ತೆ, ನಾಲಿಗೆಯನ್ನು ಸರಿ ಮಾಡುತ್ತೆ. ಪ್ರಭಾ, ದೇಹಕ್ಕೊಂದು ಕಾಂತಿಯನ್ನು ಕೊಡುತ್ತೆ. ನಮ್ಮ ಸುತ್ತಲೂ ನಮ್ಮ ಚರ್ಮದಲ್ಲಿ ಭ್ರಾಜಕ ಪಿತ್ತ ಇದೆ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ. ಭ್ರಾಜಕ ಪಿತ್ತ ಅಂದರೆ ಆ ಪ್ರಭೆಯನ್ನು ಕೊಡುತ್ತೆ, ನಾವು ಕಾಂತಿ ಇದೆ ಅಂತ ಹೇಳ್ತೀವಲ್ಲ ಅದನ್ನು ಕೊಡುತ್ತೆ ಅಂತ. ಪ್ರಭಾ ಮೇಧ, ಮೇಧ ಅಂದರೆ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತೆ. ಧೀ ಅಂದರೆ ಆ ಏನು ಧೈರ್ಯ ಅಂತ ನಾವು ಹೇಳ್ತೀವಲ್ಲ, ಅಥವಾ ಏನನ್ನಾದರೂ ಮಾಡುವ ಒಂದು ಆ ಶಕ್ತಿಯನ್ನು ಕೊಡೋದು ಪಿತ್ತ. ಯಾರಿಗೆ? ಸಾಧಕ ಪಿತ್ತ, ಹೃದಯದಲ್ಲಿರುವ ಒಂದು ಸಾಧಕ ಪಿತ್ತ. ಅಥವಾ ಆ ಪಿತ್ತ ಸರಿಯಾಗಿ ಕೆಲಸ ಮಾಡೋದಿಲ್ವೋ, ಪಿತ್ತ ಫುಲ್ ಕಡಿಮೆ ಆಗಿಬಿಡುತ್ತೋ, ಆವಾಗ ಅವನಿಗೆ ಆ ಧೈರ್ಯ ಅಥವಾ ಮೇಧಾಶಕ್ತಿ, ಯೋಚನೆ ಮಾಡುವ ಕೆಪ್ಯಾಸಿಟಿ, ಬುದ್ಧಿಶಕ್ತಿ ಕಡಿಮೆ ಆಗಿಬಿಡುತ್ತೆ. ಮೇಧ ಧೀ ಶೌರ್ಯ, ಆ ಶೌರತ್ವ ಅದ ಹೇಳಿದ್ನಲ್ಲ, ಶೌರ್ಯ ತನು ಮಾರ್ಧವೈಹಿ, ದೇಹದಲ್ಲಿರುವಂಥ ಮಾರ್ಧವತೆಯನ್ನು ಕೂಡ ಅಂದರೆ ಮೃದುತ್ವವನ್ನು ಕೂಡ ಇದು ನೋಡಿಕೊಳ್ಳುತ್ತೆ. ಕಫದೋಷ ಕಠಿಣವಾದ್ದು, ಅದು ಗಟ್ಟಿ. ಯಾಕೆಂದರೆ ಪೃಥ್ವಿ ಅಂದರೆ ಭೂಮಿ, ಮತ್ತು ಪೃಥ್ವಿ ಅನ್ನೋದಕ್ಕಿಂತ ಭೂಮಿ ಅನ್ನೋದಕ್ಕಿಂತ ಗಟ್ಟಿ, ಮತ್ತು ಈ ಜಲಮಹಾಭೂತಗಳನ್ನು ಸೇರಿದ ಆಗಿರುವಂಥದ್ದಾಗಿಂದ ಕಫಗಟ್ಟಿ. ವಾತ ನಮಗೆ ಗೊತ್ತಿದೆ, ಅದೊಂಥರ ಗಾಳಿ ಥರ. ಆದರೆ ಇದು ದೇಹಕ್ಕೆ ಮೃದುತ್ವವನ್ನು ಕೊಡಲಿಕ್ಕೆ ಈ ಪಿತ್ತ ಹೆಲ್ಪ್ ಮಾಡುತ್ತೆ. ಸೊ ನಾವಿವತ್ತು ಪಿತ್ತದ ಡೆಫಿನೇಷನ್ನು ತಿಳ್ಕೊಂಡ್ವಿ, ಪಿತ್ತದ ಗುಣಗಳ ಬಗ್ಗೆ ತಿಳ್ಕೊಂಡ್ವಿ, ಪಿತ್ತ ಏನೇನು ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಒಂದು ಮಟ್ಟಿಗೆ ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಧನ್ಯವಾದ.
2: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲ್ಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. 6364240949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಮಾತಾಡ್ತಿರ್ಬೇಕಾದ್ರೆ ಮೊದಲ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾವು ಶಿವಶರಣ ಅಂತ ಮೇಡಮ್.
0: ಶಿವಶರಣ ಅವರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ?
1: ನಾವು ವಿಜಯಪುರ ಮೇಡಮ್.
0: ವಿಜಯಪುರದಿಂದ? ಓಕೆ, ಹೇಳಿ ಸರ್, ಹೇಗಿದ್ದೀರಾ?
1: ಆರಾಮಿದ್ದೀವಿ ಮೇಡಮ್. ತಾವು ಹೇಗಿದ್ದೀರಿ?
0: ನಾವು ಕೂಡ ಆರಾಮ.
1: ಊಟ ಆಯ್ತಾ ಮೇಡಮ್?
0: ಊಟ ಆಯ್ತು. ನಿಮ್ದು ಆಯ್ತಾ?
1: ನಮ್ದು ಆಯ್ತು ಮೇಡಮ್.
0: ಓಕೆ, ಹೇಳಿ ಸರ್, ಯಾವ ಹಾಡು ಕೇಳುವತ್ತು?
1: ನಮಗೆ ಮೇಡಮ್ ಮನಮೆಚ್ಚಿದ ಹುಡುಗಿಯಿಂದ ಅದು ಒಂದು ಹಾಡೈತಿ ನೋಡ್ರಿ. ಶಿವನೆಂದು ಹಾಡಿದರೆ ಸಂತೋಷ, ಶಿವನೆಂದು ಕೂಗಿದರೆ ಉಲ್ಲಾಸ ಅಂತ ಒಂದು ಹಾಡೈತಿ ಅದ್ರಾಗ.
0: ಚಿತ್ರದ ಹೆಸರು ಮನಮೆಚ್ಚಿದ ಹುಡುಗಿ ಅಲ್ವಾ?
1: ಮನಮೆಚ್ಚಿದ ಹುಡುಗಿ ಸರ್ ಮೇಡಮ್.
0: ಓಕೆ, ಒಂದು ಲೈನ್ ಹೇಳಿ ಸರ್.
1: ಇದು ಕೇಳಿ ಎಲ್ಲ ಕೇಳಿ ಅಂತ ಒಂದು ಹಾಡೈತಿ ಮೇಡಮ್. ಹೌದು, ಕೇಳಿ ಎಲ್ಲ ಕೇಳಿ, ಶಿವನೆಂದು ಹಾಡಿದರೆ ಸಂತೋಷ, ಶಿವನೆಂದು ಕೂಗಿದರೆ ಉಲ್ಲಾಸ, ಶಿವನಾಮ ಒಂದೇ ಕಾಪಾಡೋ ಶಕ್ತಿ ದಯ ತೋರಿದ ಅಂತ ಒಂದು ಹಾಡೈತಿ ನೋಡಿ.
0: ಹೌದು ಹೌದು ಹೌದು ಹೌದು. ಓಕೆ, ಖಂಡಿತ ಈ ಒಂದು ಹಾಡನ್ನ ಪ್ರಸಾರ ಮಾಡ್ತೀನಿ.
1: ಓಕೆ ಮೇಡಮ್,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
0: ಓಕೆ ಓಕೆ ಓಕೆ. ಇದು ಶಿವಶರಣ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು ಕೇಳಿ ಎಲ್ಲ ಕೇಳಿ ಅನ್ನುವಂಥ ಹಾಡನ್ನು ಕೇಳ್ತಾ ಇದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ ಇದು. ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆ ಇದು. ಶಿವರಾಜ್ಕುಮಾರ್ ಅದೇ ರೀತಿ ಸುಧಾರಾಣಿಯವರು ನಟಿಸಿದಂತಹ ಚಿತ್ರ. ಸ್ವಲ್ಪ ಹೊತ್ತಲ್ಲೇ ನೀವು ಕೇಳಿರುವಂಥ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. 6364240949 ಈ ಒಂದು ಸಂಖ್ಯೆಗೆ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಹಲೋ
2: ಹಲೋ
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ಹಲೋ
0: ಹಲೋ ನಮಸ್ತೆ, ಕೇಳಿಸ್ತಾ ಇಲ್ವಾ?
2: ಹಲೋ
0: ಹಲೋ ನಮಸ್ತೆ.
2: ಹಲೋ.
0: ಓಕೆ, ಯಾಕೋ ಇವರಿಗೆ ಕೇಳಿಸ್ತಾ ಇಲ್ಲ. ದಯವಿಟ್ಟು ನೆಟ್ವರ್ಕ್ ಇರುವಂತಹ ಪ್ರದೇಶಗಳಲ್ಲಿ ನಿಂತು ಮಾತಾಡಿ. ನಿಮ್ಮ ಮಾತುಗಳು ನಮಗೂ ಕೂಡ ಸ್ಪಷ್ಟವಾಗಿ ಕೇಳಿಸುತ್ತೆ. ಕರೆ ಮಾಡಿ ಮಾತಾಡಿ. 6364240949 ಸಂಖ್ಯೆಗೆ ಮುಂದಿನ ಕಾಲ್ ಇದ್ದಾರೆ. ಹಲೋ ನಮಸ್ತೆ.
3: ನಮಸ್ಕಾರ ಮೇಡಮ್, ನಾನು ಪುಟ್ಟರಾಜ್ ಮಾತಾಡೋದು.
0: ಪುಟ್ಟರಾಜ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ಹೇಗಿದ್ದೀರಾ?
3: ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿದ್ದೀನಿ ಮೇಡಮ್. ನೀವು ಹೇಗಿದ್ದೀರಾ ಮೇಡಮ್?
0: ನಾವು ಕೂಡ ಆರಾಮ.
3: ಊಟ ಮಾಡಿದ್ರಾ ಮೇಡಮ್?
0: ಊಟ ಆಯ್ತು, ನಿಮ್ದಾಯ್ತಾ?
3: ಮತ್ತೆ ನೀವು ಮತ್ತೆ ಬಂದಿದ್ದೀರಾ, ನಿಮ್ಗೆ ವೆಲ್ಕಮ್ ಕಾರ್ಯಕ್ರಮಕ್ಕೆ, ನಿಮಗೂ ಕೂಡ ಸುಸ್ವಾಗತ.
0: ಓಕೆ ಓಕೆ, ಥ್ಯಾಂಕ್ ಯು ಸರ್. ಹೇಳಿ ಸರ್, ಯಾವ ಹಾಡು ಕೇಳುವ?
3: ಮೇಡಮ್ ಬಿಡುಗಡೆ ಚಿತ್ರದಿಂದ
0: ಓಕೆ
3: ನನ್ನ ಪುಟ್ಟ ಸಂಸಾರ ಹಾಡ್ಬೇಕಿತ್ತು.
0: ಚಿತ್ರದ ಹೆಸರು ಬಿಡುಗಡೆ ಅಲ್ವಾ?
3: ಬಿಡುಗಡೆ ಮೇಡಮ್, ರಾಜ್ಕುಮಾರ್ ಹಳೆ ಸಿನಿಮಾ.
0: ಹೇಗಿದೆ ನಮ್ಮ ಮಂಡ್ಯ?
3: ಮೇಡಮ್ ಸ್ವಲ್ಪ ಸ್ವಲ್ಪ ಮಳೆ ಆಗಿದೆ, ಇನ್ನು KRS ನೀರ್ ಬಂದಿಲ್ಲ. KRS ಕೊಡಗಿನಲ್ಲಿ ಮಳೆ ಆದ್ರೆ KRS ನೀರ್ ಬಂದ್ರೆ ಮಂಡ್ಯ ಜಿಲ್ಲೆಗೆ ಸ್ವಲ್ಪ ಏನೋ ಸಮಾಧಾನ ಆಗುತ್ತೆ, ಹರ್ಷ ಆಗುತ್ತೆ. KRS ತುಂಬಿದ್ರೆ ಬೆಳೆ ಬೆಳೆಯೋದು ಆಸೆ, ಆತರ ಆಗಿದೆ. ಮತ್ತೆ ಹೇಳಿ ಮೇಡಮ್.
0: ಕಬ್ಬು ಎಲ್ಲ ಬೆಳೆಯೋದಕ್ಕೆ ಆಗುತ್ತೆ?
3: ಕಬ್ಬು ಮಾಮೂಲಿ ಬೆಳೆದಿದ್ದಾರೆ, ಬೆಳೀತಾರೆ ಮೇಡಮ್. ಕಬ್ಬು ಮತ್ತೆ ಭತ್ತ ಎರಡು ಬೆಳೆಯೋದು ಮಂಡ್ಯ ಜಿಲ್ಲೆ ಹೆಚ್ಚಿಗೆ ಬೆಳೆಯೋದು. ಸೊ KRS ಇಂದ ಮಾತ್ರನೇ ಸ್ವಲ್ಪ ಜೀವ ಕಳೆ ಬರೋದು ನಮ್ಮ ಮಂಡ್ಯ ಜಿಲ್ಲೆಗೆ. ಹೌದು, ಮತ್ತೆ ಮಂಗಳೂರಲ್ಲೆಲ್ಲ ಮಳೆ ಆಗ್ತಾ ಇದೆ ಮೇಡಮ್.
0: ಸದ್ಯಕ್ಕೆ ಮಳೆ ಆಗ್ತಾ ಇದೆ, ಈಗ ಒಂದೆರಡು ದಿನದಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಬರ್ತಾ ಇತ್ತು ಮಳೆ, ಸುರಿತಾ ಇತ್ತು. ಓಕೆ ಸರ್, ನೀವು ಕೇಳಿರುವಂತ ಹಾಡನ್ನ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಇದು ಮಂಡ್ಯ ಜಿಲ್ಲೆಯಿಂದ ಪುಟ್ಟರಾಜ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇದ್ದಾರೆ. ನನ್ನ ಪುಟ್ಟ ಸಂಸಾರ ಅನ್ನುವಂತಹ ಗೀತೆಯನ್ನ ಬಿಡುಗಡೆ ಚಿತ್ರದ ಗೀತೆ ಇದು. ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ರಾಜ್ಕುಮಾರ್ ಅವರ ಅಭಿನಯದ ಚಿತ್ರ ಇದು. ಪಿ ಸುಶೀಲ ಅವರು ಈ ಹಾಡನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ. ಸರಿ ಸುಮಾರು 1973 ತೆರೆ ಕಂಡಂತಹ ಚಿತ್ರ. ಎಂ ರಂಗರಾವ್ ಅವರು ಸಂಗೀತವನ್ನು ನೀಡಿದ್ದಾರೆ. ಅದೇ ರೀತಿ ವೈ ಆರ್ ಸ್ವಾಮಿಯವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ ಅವರು ಮುಖ್ಯ ಭೂಮಿಕೆಯಲ್ಲಿ, ಇನ್ನು ಮುಖ್ಯ ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ನಿಮ್ಮಿಷ್ಟದ ಹಾಡನ್ನು ಕೇಳಬಹುದು. ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ 6364240499 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡೋದ್ರ ಮೂಲಕ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬಂದರೆ ಇದೇ ರೀತಿ ನೀವು ಕೂಡ ನಿಮ್ಮಿಷ್ಟದ ಹಾಡನ್ನು ಕೇಳಬಹುದು. 6364242409 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕರೆ ಮಾಡಿ ಮಾತಾಡಿ 6364240499 ಈ ಒಂದು ಸಂಖ್ಯೆಗೆ. ಅಂದರೆ ಒಲವಿನ ಹಾಡು ನೇರ ಪ್ರಸಾರ ಪ್ರತಿದಿನ 3 ಗಂಟೆಯಿಂದ 4 ಗಂಟೆವರೆಗೆ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಬೇರೆ ಬೇರೆ ರೀತಿಯ ಹಾಡುಗಳನ್ನು ಕೇಳುವಂತಹ ಏನು ಅವಕಾಶಗಳು ಖಂಡಿತ ಇದೆ ನಿಮಗೆ. ಕರೆ ಮಾಡುವಂಥ ಸಂಖ್ಯೆ ಕೂಡ 6364240499 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ರೀ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾ ವಿಜಯಪುರದಿಂದ ಬಂದೆ ನವಾಜ್ ಅಂತ ರೀ ಮೇಡಮ್.
0: ನವಾಜ್ ಅವರು ಈಗ ತಾನೇ ಒಬ್ರು ವಿಜಯಪುರದಿಂದ ಕಾಲ್ ಮಾಡಿದ್ರು ನಮ್ಗೆ.
1: ಹೌದ್ರ ವಿಜಯಪುರದವರು? ವಿಜಯಪುರ ಜಿಲ್ಲಾ ದೊಡ್ಡದ್ರಿ ಮೇಡಮ್, ಎಲ್ಲಾ ಕಡೆ ಕರೆ ಮಾಡ್ತಾರ್ರಿ. ಹಂಗೆ ಆರಾಮದೇರಿ ಮೇಡಮ್?
0: ನಾವು ಆರಾಮ, ನೀವ್ ಹೇಗಿದ್ದೀರಾ?
1: ನಾವು ಎಲ್ಲ ಆರಾಮ ಅದೇವ್ರಿ ಮೇಡಮ್. ಊಟ ಐಟಮ್ ಮಾಡ್ಕೊಂಡು ಕಾರ್ಯಕ್ರಮ ಕೇಳಾಕತ್ತೀವ್ರಿ. ಕಾರ್ಯಕ್ರಮ ಚಲೋ ಮುಳುವರಾಗತ್ತದ್ರಿ.
0: ಹೌದಾ? ನೀವೀಗ ರೇಡಿಯೋ ಸಾರಂಗನ್ನ ಎಷ್ಟು ಸಮಯದಿಂದ ಕೇಳ್ತಾ ಇದ್ದೀರಾ?
1: ನಾವು ನೋಡ್ರಿ ಮೇಡಮ್, ಈಗ ಕೇಳಕತ್ತಿ ಒಂದ 3 ತಿಂಗಳ ಆಗಿರ್ಬೇಕ್ರಿ ಮೇಡಮ್.
0: ಹೌದಾ?
1: ಯಾಕಪ್ಪ, ನಮ್ ದೋಸ್ತರೊಬ್ರು ಇದ್ರಿ, ಸಾರಂಗ ಕರೆ ಮಾಡ್ರಿ ಕೇಳ್ರಿ ಅಂತ ಹೇಳಿ ಹೇಳ್ತಿದ್ರು. ಅವರೇ ಡೌನ್ಲೋಡ್ ಮಾಡಿ ಕೂಡ ನಾ ಅದು ಡೌನ್ಲೋಡ್ ಮಾಡ್ಕೊಂಡು ಆಪ್ ಕೇಳ್ತೇವ್ರಿ ಮೇಡಮ್. ಹ್ಞೂನ್ರಿ ಮೇಡಮ್.
0: ಯಾವೆಲ್ಲ ಕಾರ್ಯಕ್ರಮ ಕೇಳ್ತೀರಾ?
1: ನಾವ್ ನೋಡ್ರಿ ಮೇಡಮ್, ಇವು ಏನು ಇದಕ್ ಸೋಮವಾರ ದಿನ ಇದಿರ್ತದಲ್ರಿ ಸಂದೇಶ ಕಾರ್ಯಕ್ರಮ ರೀ, ಅದು ಕೇಳ್ತೇವ್ರಿ. ಇದು ಕರೆ ಒಂದು ಗೀತೆ ಇದು ಕೇಳ್ತೇವ್ರಿ. ಸಾಯಂಕಾಲ 4 ಗಂಟೆಗೆ ಒಂದ್ ಕಾರ್ಯಕ್ರಮ ಬರ್ತದೆ ನೋಡ್ರಿ ಮೇಡಮ್. ಅದು ನಮ್ಮ ಸರ್ ನಡ್ಸ್ಕೊಡ್ತಾರ ನೋಡಿ, ಅವ್ರಿಗೆ ಏನ್ ಸೈಪು ಸರ್ ಏನು
0: ಮಾರ್ಗದರ್ಶಿಯ.
1: ಹಾ, ಅದು ಕೇಳ್ತೇವ್ರಿ. ಹಿಂಗೆಲ್ಲಾ ಕಾರ್ಯಕ್ರಮ ಬಿಡು ಇದಕ್ಕ ಕೇಳ್ಕೊತಿರ್ತೇವ್ರಿ ಮೇಡಮ್. ಹಂಗೆ ಹ್ಞೂನ್ರಿ ಮೇಡಮ್.
0: ಒಳ್ಳೆ ವಿಚಾರ ಹೇಳಿ ಸರ್. ಯಾವ ಹಾಡು ಕೇಳುವ?
1: ನಮ್ಗೆ ನೋಡ್ರಿ ಮೇಡಮ್, ಅವತ್ತ ಗಾಳಿ ಮಾತು ಚಿತ್ರದಿಂದ ರೀ ಮೇಡಮ್. ಅದ್ರಲ್ಲಿ ನಮ್ ಎಸ್ ಪಿ ಜಿ ಅವ್ರು ಹಾಡು ಹಾಡೋದು ನೋಡ್ರಿ ಸರ್ ಮೇಡಮ್. ಅದ್ ಯಾವ್ದಪ್ಪ ಅಂದ್ರ, ನಾನೇನು ನೀನೇನು ಅವನೇನು ಒಂದೇ, ಎಲ್ಲರೂ ಬಡ ಜನರು ಬಲ್ಲಿದರು ಎಲ್ಲ ಒಂದೇ ಅಂತ ಹೇಳಿ ಒಂದ್ ಎರಡು ಹಾಡು ಬರ್ತಾನೆ ನೋಡ್ರಿ ಮೇಡಮ್. ಹಾಡ್ರಿ ಮೇಡಮ್.
0: ಹಾಡು ಕೇಳ್ಬೇಕಾ?
1: ಹ್ಞೂನ್ರಿ ಮೇಡಮ್.
0: ಓಕೆ ಸರ್, ಖಂಡಿತ ಸ್ವಲ್ಪ ಹೊತ್ತಲ್ಲೇ ನೀವು ಕೇಳಿರುವಂತ ಹಾಡನ್ನ ಪ್ರಸಾರ ಮಾಡ್ತೀನಿ.
1: ಹ್ಞೂನ್ರಿ ಮೇಡಮ್.
0: ಹೀಗೆ ಕರೆ ಮಾಡ್ತಾ ಇರಿ.
1: ಹ್ಞೂನ್ರಿ ಮೇಡಮ್. ಧನ್ಯವಾದ. ನಮಸ್ತೆ.
0: ಧನ್ಯವಾದಗಳು. ಧನ್ಯವಾದಗಳು.
1: ನಮಸ್ತೆ.
0: ಓಕೆ, ಇದು ವಿಜಯಪುರದಿಂದ ನವಾಜ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತ ಹಾಡು ಗಾಳಿ ಮಾತು ಚಿತ್ರದ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನೇನು ನೀನೇನು ಅವನೇನು ಅನ್ನುವಂಥ ಹಾಡನ್ನು ಖಂಡಿತ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳಬಹುದು. 6364240499 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಕೇಳ್ಬೋದು. ಕರೆ ಮಾಡಿ ಮಾತಾಡಿ 6364240499 ಈ ಒಂದು ಸಂಖ್ಯೆಗೆ. ಈ ಗಾಳಿ ಮಾತು ಚಿತ್ರದ ಈ ಒಂದು ಗೀತೆಯನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ಜಯ ಜಗದೀಶ್ ಅವರ ಅಭಿನಯದ ಚಿತ್ರ ಇದು. ನಾನೇನು ನೀನೇನು ಅನ್ನುವಂಥ ಹಾಡು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಆಗುತ್ತೆ. ಇದೇ ರೀತಿ ನೀವು ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್. ನಾನು ಸಂಕಪಣ್ಣ ಪಾತ್ರ, ಹಾಸನ ಜಿಲ್ಲೆ.
0: ಸಂಕಪಣ್ಣ ಎಂಚೋಲ ಸಂಕಪಣ್ಣ
2: ಬರ್ಸಜ್ಜಿ ಮೇಡಮ್. ಭಾರಿ ದಿನ ನೀರಿಜ್ಜಿ ಪರ್ರ ಭಾರಿ ಕಷ್ಟ ಆತಂಡು.
0: ಓ ಅಂದೆ
2: ಇಂಕ್ಲೆ ಬರ್ಸನೆ ಬರೋಂದಿಜ್ಜಿ ಊರುದಂಚು ಅಂತ ಬರ್ಸ ಒಂದು ಮಗೆ ಪಂಡಿ ಅಂಡ ಮುಲ್ಪ ಅದು ಪಿರಿಪಿರಿ ಬರ್ಸ ಎಲ್ಲ ಬರೋಂದಿಜ್ಜಿ ಇಂಕ್ಲೆ ದೊಂಬು ಕಾಯಂದು ಪೊರ್ಲುಡೆ.
0: ಓ ಅಂದೆ ಒಂಚೂರ ಬರ್ತಿದ್ದೆ ಬರ್ಸ.
2: ಭಾರಿ ಬರ್ಸ ವರ್ಷ ಕಮ್ಮಿಗೆ ಆಂಡಲ ಹೇಮಾವತಿ ಪೂರ ಖಾಲಿ ಆತ ನೀರು. ಹೇಮಾವತಿ ಎಂಬ ಕಾವೇರಿ ಇಂಕ್ಲೆ ಹೇಮಾವತಿ ಗೊರವರುದ ಹೇಮಾವತಿ ನೀರಿಡ್ಲ ಇಜ್ಜಿ ವರ್ಷ ಬರ್ಸ ಬರಂದ್ ಈ ಹೊತ್ತು ಪೋಯಿನ ವರ್ಷ ಒಂದ್ 25 ಇಂಚ್ ಬರ್ಸ ಆಗಿತ್ತು. ಇನ್ನು ಈ ವರ್ಷ ಟೋಟಲ್ 2 ಇಂಚ್ 20 ಸೆನ್ಸ್ ಆತನ್ರಿ. ಅದು
0: ಅಂದು
2: ಮೇಡಮ್ ಅನಸಾಂಡ ಮೇಡಮ್
0: ಅನಸಾಂಡ ಇರ್ನಾಂಡೆ
2: ಅನ್ನಾಂಡ.
0: ಓಕೆ ಮಲ್ಲ ಸಂಕಪಣ್ಣ ಇನಿ ಓ ಪದಕ್ಕೆ ಏನು ಲಿರೆಗ
2: ಎಂತ ನೋಕೆದ ಸಿಂಗಾರಿ ಉಂತದ ವಯ್ಯಾರಿ ಆ ಪದ್ಯ ಬೋಡು ಮೇಡಮ್ ಸುಮಾರು ದಿನ ಅಡ್ಕೇನಂದೆ.
0: ಓಕೆ ಓಕೆ ಖಂಡಿತ
2: ಒಂದು ಸಾಂಗ್ ಮೇಡಮ್ ಒಂದು ಪೂರ ಸಾರಂಕಿಯನ್ನ ಕ್ರೆಡಿಟ್ ಮಾಡ್ತಾ.
0: ಖಂಡಿತ ಖಂಡಿತ ಪ್ರಸಾರ ಮಲ್ಪೆ ಸೊಲ್ಮೇಲೆ.
2: ಓಕೆ ಸೊಲ್ಮೇಲೆ ಮೇಡಮ್ ಸೊಲ್ಮೇಲೆ.
0: ಓಕೆ ಓಕೆ, ಇದು ಸಂಕಪ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಮೋಕ್ಯದ ಸಿಂಗಾರಿ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಹೊತ್ತು. ಕರೆ ಮಾಡುವಂಥ ಸಂಖ್ಯೆ 6-3-6-4-2-0-4-9-4-9. ಈ ಒಂದು ಸಂಖ್ಯೆಗೆ ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ಸುಶೀಲಾ ಅಕ್ಕ ಅಧ್ಯಾಪಕ ಹಿಡಿದ ಅದೇ. ಪಲ್ನೆ ಕೊಡವರ ಆ ಪದ್ಯ ಬೋರ್ಡ ಖಂಡಿತ. ಓಕೆ, ಧರಣಿ ಮಂಡಲ ಮಧ್ಯದೊಳಗೆ ಅನ್ನುವಂತ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮಾತುಗಳು ಸ್ಪಷ್ಟವಾಗಿ ಕೇಳಿಸ್ತಿಲ್ಲ, ಯಾಕಂದ್ರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಕೂಡ ಇರ್ಬೋದು ಅವರಿಗೆ. ಖಂಡಿತ ಈ ಒಂದು ಹಾಡನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ಕರೆ ಮಾಡ್ಬೋದು, ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. 6-3-6-4-2-0-4-9 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಕರೆ ಮಾಡಿ ಮಾತಾಡಿ 6-3-6-4-2-0-4-9-9 ಈ ಒಂದು ಸಂಖ್ಯೆಗೆ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಚಿಯರ್ಸ್. ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿ ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
5: ಸಾಕು, ಎಷ್ಟು ಕುಡ್ತಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
4: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
6: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
0: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರ. ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಹೊತ್ತು. ಕರೆ ಮಾಡುವಂಥ ಸಂಖ್ಯೆ 6-3-6-4-2-0-4-9-4-9. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು, ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತಾ ಸುಶೀಲ್ ಅವರ ಅಧ್ಯಪಾಡಿಯಿಂದ ಕರೆಯನ್ನು ಮಾಡಿ ಗೋವಿನ ಹಾಡನ್ನು ಕೇಳಿದ್ದಾರೆ. ಧರಣಿ ಮಂಡಲ ಅನ್ನುವಂಥ ಹಾಡನ್ನು ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಒಲವಿನ ಹಾಡು ನೇರ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆ ಮಾಡುವಂಥ ಸಂಖ್ಯೆ 6-3-6-4-2-0-4-9-9 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ. ಊಟ ಆಯ್ತು ನಿಮ್ದಾಯ್ತಾ? ಯಾರು ಮಾತಾಡ್ತಿರೋದು? ಓಕೆ ಓಕೆ, ಯಾರು ಮಾತಾಡ್ತಿರೋದು? ವಸಂತ ಹೇಮಾಜೆ. ವಸಂತ ಅಣ್ಣ ಹೇಳಿ, ಯಾವ ಹಾಡು ಕೇಳಿತ್ತು?
7: ನನಗೆ ಇವತ್ತು ಎಸ್ ಪಿ ಭಾರ್ಗವಿ ಮೂವಿಯಿಂದ,
0: ಎಸ್ ಪಿ ಭಾರ್ಗವಿಯ
7: ಬೆಂಗಳೂರು ಬೆಂಗಳೂರು ತಲಿ ತಲಿ ಈ ಹಾಡು.
0: ಯಾವ್ದು ಸರ್?
7: ಬೆಂಗಳೂರು ಬೆಂಗಳೂರು ತಲಿ ತಲಿ ಈ ಹಾಡು.
0: ಬೆಂಗಳೂರು ಬೆಂಗಳೂರ. ಓಕೆ, ನೋಡೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ವಸಂತ ಅವರು ಹೇಮಾಚೆಯಿಂದ ಕರೆಯನ್ನು ಮಾಡಿ ಕೇಳ್ತಾ ಇದ್ದಾರೆ. ಎಸ್ ಪಿ ಭಾರ್ಗವಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ, ಸದ್ಯಕ್ಕೆ ಆ ಹಾಡು ಲಭ್ಯವಾದರೆ ಖಂಡಿತ ಪ್ರಸಾರವನ್ನು ಮಾಡ್ತೀನಿ ಅಂತ ಹೇಳ್ತಾ, ನೀವು ಕರೆ ಮಾಡಿ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ 6364240499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು. ಅದೇ ರೀತಿ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ನಿಮ್ಮ ಒಲವಿನ ಹಾಡನ್ನು ಕೇಳುವಂಥ ಹೊತ್ತು ಮುಂದಿನ ಕಾಲರ್ ಇದ್ದರೆ ಕರೆ ಮಾಡಿ ಮಾತಾಡ್ಬೋದು. 6364240494 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ಕಾಲರ್. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ.
1: ಮಂಗಳದೇವಿಯಿಂದ
0: ಅಶೋಕಣ್ಣ. ಹೇಗಿದ್ದೀರಾ ಅಶೋಕಣ್ಣ?
1: ಮಳೆ ಸ್ವಲ್ಪ ಹಿಂದೆ ಹೋಯ್ತಾ?
0: ಹೌದು, ಮಳೆ ಒಂದ್ ಎರಡು ದಿನದಲ್ಲಿ ಈಗ ಇಲ್ಲ.
1: ಬಿಸಿಲು ಜಾಸ್ತಿ ಉಂಟು, ಸೆಕೆ ಜಾಸ್ತಿ ಉಂಟು.
0: ಹೌದು,
1: ಈಗೆಲ್ಲ ತುಂಬಾ ಕಷ್ಟ ರೈತರಿಗೆ.
0: ಹೌದು ಹೌದು.
1: ನಂಗೆ ಒಂದು ಹಿಂದಿ ಸಾಂಗ್ಸ್ ಬೇಕು.
0: ಹಿಂದಿ ಸಾಂಗ್ಸ್?
1: ಅನಾರಿ, ಅನಾರಿ ಚಿತ್ರದ್ದು.
0: ಅನಾರಿಯಿಂದಲ
1: ಚೋಟಿ ಸಿ ಪ್ಯಾರಿಸಿ ನಂದಿಸಿ.
0: ಓಕೆ, ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
1: ಅದು ಅದರ ಸ್ಟೋರಿ ಒಳ್ಳೆ ಉಂಟು, ಮಾಡಿಸ ಒಳ್ಳೆ ಉಂಟು.
0: ಖಂಡಿತ ಪ್ರಸಾರ. ಧನ್ಯವಾದಗಳು ಕರೆ
1: ಮಾಡಿದಕ್ಕೆ.
0: ಅನಾರಿ ಚಿತ್ರದ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಶೋಕ್ ಅವರು ಮಂಗಳದೇವಿಯಿಂದ ಕರೆಯನ್ನ ಮಾಡಿ. ಇದೇ ರೀತಿ ನೀವು ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನ ಕೇಳುದಕ್ಕೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ
0: ನಮಸ್ತೆ.
2: ನಮಸ್ತೆ. ಹಲೋ
0: ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್, ನಾನು ಚಂದ್ರಶೇಖರ್ ಅಂತಿದ್ದೇನೆ, ಸಿಟಿ ಚಂದ್ರಶೇಖರ್ ಅಂತಿದ್ದೇನೆ.
0: ಓಕೆ ಓಕೆ, ಹೇಳಿ ಸರ್, ಹೇಗಿದ್ದೀರಾ?
2: ನಾನು ಅಪ್ಪುರ ಕೂಡ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಮೇಡಮ್? ಮಳೆ ಆಯ್ತಾ ಮಂಗಳೂರಿಗೆ?
0: ಮಂಗಳೂರಲ್ಲಿ ಈಗ ಎರಡು ದಿನದಲ್ಲಿ ಸದ್ಯಕ್ಕೆ ಮಳೆ ಬರ್ತಾ ಇಲ್ಲ, ಮೊನ್ನೆ ಎಲ್ಲ ಮಳೆ ಬಂದಿತ್ತು.
2: ಮೇಡಮ್ ಈ ವರ್ಷ ಟೋಟಲ್ ಮಳೆ ಪ್ರಮಾಣ ಕಡಿಮೆ ಅಂತ ಹೇಳ್ತಾ ಇದ್ರು ಆ ಕಡೆ ಎಲ್ಲ, ಸಾಲಿಗ್ರಾಮ್ ಸತೀಶ್ ಕುಮಾರ್ ಎಲ್ಲ ಹೇಳ್ತಾ ಇದ್ರು ಈ ವರ್ಷ ಹೋದಷ್ಟಂಗೆಲ್ಲ ಮಳೆ ಕಡಿಮೆ ಆಗಿದೆ.
0: ಹೌದು ಹೌದು ಹೌದು, ಅಷ್ಟು ನಾವು ಹೋಲಿಕೆ ಮಾಡುದಾದ್ರೆ ಹೌದು ಕಡಿಮೆ ಆಗಿದೆ,
2: ಅದೇ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳಿ.
0: ಹೌದು ಹೌದು ಹೌದು.
2: ಈಗ ನಮ್ಮ ಜಿಲ್ಲೆಲ್ಲೂ ಶೇಕಡ 15% ಕೊರತೆ ಆಗಿದೆ ಮೇಡಮ್ ಹಾಸನ ಜಿಲ್ಲೆಯಲ್ಲಿ ಒಟ್ಟು ಹೋದ ವರ್ಷ ಕಂಪೇರ್ ಮಾಡಿದ್ರೆ.
0: ಹೌದಾ?
2: ಹೋದ ವರ್ಷ ಮಳೆ ಕಂಪೇರ್ ಮಾಡಿದ್ರೆ 15% ಕೊರತೆ ಇದೀವಿ
0: ನಾವು.
2: ಈ ವರ್ಷ ಟೋಟಲ್ 23% ಮಳೆ ಕೊರತೆ ಇದೆ ಅಂತ ಹೇಳ್ತಾ ಇದ್ರು ಕೃಷಿ ಇಲಾಖೆ. ನಮಗೊಂದು ಅಪರೂಪದ ಹಾಡು ಬೇಕು ಮೇಡಮ್.
0: ಹೇಳಿ ಸರ್, ಯಾವ ಹಾಡು?
2: ಚಿರಂಜೀವಿ ಅಂತ ಫಿಲಂ ಹೆಸರು.
0: ಯಾವ್ದು?
2: ಚಿರಂಜೀವಿ.
0: ಚಿರಂಜೀವಿ ಚಿತ್ರದ ಹೆಸರ? ಓಕೆ.
2: ಅದರ ಬಾಲಕೃಷ್ಣ ಹಾಡಿದ್ದಾರೆ ಒಬ್ರು, ತೋಟದಾಗೆ ಹೂವ ಕಂಡೆ ಅಂತ ಒಂದು ಹಾಡಿದೆ. ತೋಟದಾಗೆ ಹೂವ ಕಂಡೆ ಹೂವ ಒಳಗೆ ನಿನ್ನ ಕಂಡೆ ಅಂತ ಇದೆ
0: ಮೇಡಮ್.
2: ಒಂದು ಅಪರೂಪದ ಹಾಡಿದೆ ಮೇಡಮ್ ಅವರು.
0: ಖಂಡಿತ ಪ್ರಸಾರ ಮಾಡ್ತೀನಿ.
2: ನಮ್ಮೆಲ್ಲ ಗೆಳೆಯರಿಗಾಗಿ ಮತ್ತೆ ನಿಮಗಾಗಿ ಅಲ್ಲ.
0: ಖಂಡಿತ
2: ಖಂಡಿತ, ಧನ್ಯವಾದ. ಕೂಡಕ್ ಆಯ್ತಾ ಇಲ್ಲ, ಬೆಂಗಳೂರು ಹೋಗಿದ್ದೆ ಮಗಳ ಮನೆಗೆ, ಎಲ್ಲಾದ್ರೂ ರೇಡಿಯೋ ಬಿಡಕ್ ಆಗಲ್ಲ, ಗ್ಲೋಬಲ್ ಇದೆ.
0: ಓಕೆ ಓಕೆ, ಖಂಡಿತ ನೀವು ಕೇಳಿರುವಂತಹ,
2: ಧನ್ಯವಾದಗಳು.
0: ಓಕೆ, ಇದು ಸಿ ಟಿ ಚಂದ್ರಶೇಖರ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಚಿರಂಜೀವಿ ಚಿತ್ರದ ಹೆಸರು. ಈ ಚಿತ್ರದಲ್ಲಿ ತೋಟದಾಗೆ ಹೂವ ಕಂಡೆ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಚಿತ್ರ ಇದು. 1976 ತೆರೆ ಕಂಡಂಥ ಚಿತ್ರ. ಭೀಮ್ ಸಿಂಗ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಅವರು ಈ ಹಾಡನ್ನು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಈ ಒಂದು ಹಾಡಿಗೆ ಇದೆ. ಖಂಡಿತ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಿಂದ ಹೊರಡುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕಲಾಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾಸಾರಂಗ್ ಕಾರ್ಯಕ್ರಮಕ್ಕಾಗಿ ನಿಮಗೆ ಪ್ರೀತಿಯ ಸ್ವಾಗತ. ಸಾಧಕರನ್ನು, ಸಮಾಜದ ಆಢ್ಯರನ್ನು ತಮ್ಮೊಂದಿಗೆ ಮುಖಾಮುಖಿಗೊಳಿಸುವಂತಹ ಕಾರ್ಯಕ್ರಮ ಕಲಾಸಾರಂಗ್. ಇವತ್ತು ಬಹಳ ವಿಶಿಷ್ಟವಾದಂಥ ಒಂದು ಸಂಚಿಕೆ ನಿಮಗಾಗಿ ತೆರೆದುಕೊಳ್ತಾ ಇದೆ. ನಾವೀಗ ಕಾಸರಗೋಡಿಗೆ ಬಂದಿದ್ದೇವೆ. ಇಲ್ಲಿ ಎಡನೀರು ಮಠ ಬಹಳ ಪುರಾಣ ಪ್ರಸಿದ್ಧವಾದದ್ದು. ಈ ಪ್ರದೇಶದಲ್ಲಿ ವಿಶೇಷವಾದಂತಹ ಒಂದು ತಪಸ್ಸಿನ ಪ್ರತಿಫಲವೋ ಎನ್ನುವ ಹಾಗೆ ಮಹಾಸಂಸ್ಥಾನ ಅದು ಇಲ್ಲಿ ಪ್ರಾರಂಭ ಆಗಿದೆ. ಕಳೆದ ಒಂದು ಸಾವಿರದ ಏಳುನೂರು ವರ್ಷಗಳ ಇತಿಹಾಸವುಳ್ಳಂತಹ ಶಂಕರಾಚಾರ್ಯ ಭಗವತ್ಪಾದರ ಪರಂಪರೆಯ ತೋಟಕಾಚಾರ್ಯ ಸ್ವಾಮೀಜಿಯವರಿಂದ ಸ್ಥಾಪಿಸಲ್ಪಟ್ಟಿರತಕ್ಕಂತಹ ಒಂದು ಮಠ ಇದು. ಇದು ಶ್ರೀ ಮದೆಡನೀರು ಮಠ. ಮೊನ್ನೆವರೆಗೆ ಪರಮ ಪೂಜ್ಯರಾದಂತಹ ಬ್ರಹ್ಮೈಕ್ಯರಾದ ಶ್ರೀ ಕೇಶವಾನಂದ ಭಾರತೀ ಸ್ವಾಮೀಜಿಯವರು ಸುಮಾರು 6 ದಶಕಗಳ ಕಾಲ ಇಲ್ಲಿಯ ಪೀಠಾಧಿಪತಿಗಳಾಗಿ ಈ ಕ್ಷೇತ್ರವನ್ನು ಉತ್ತುಂಗಕ್ಕೆ ಕೊಂಡೊಯ್ದನ್ನು ನಾವೆಲ್ಲ ಕೇಳಿದ್ದೇವೆ. ಅವರ ನಂತರದಲ್ಲಿ ಅವರು ಬ್ರಹ್ಮೈಕ್ಯರಾದ ಬಳಿಕ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಆ ಗುರುಗಳಿಗೆ ಯೋಗ್ಯ ಉತ್ತರಾಧಿಕಾರಿಯಾಗಿ ಈಗ ಕಳೆದ 3 ವರ್ಷಗಳಿಂದ ಈ ಸಂಸ್ಥಾನವನ್ನು ಮುನ್ನಡೆಸಿರುತ್ತಾ ಇರತಕ್ಕಂತಹ ಪರಮ ಪೂಜ್ಯರಾದಂತಹ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ. ಅವರ ಮಠಕ್ಕೆ ನಾವು ಬಂದಿದ್ದೇವೆ. ನನ್ನ ಜೊತೆ ಸಾರಂಗದ ಎಡ್ವರ್ಡ್ ಲೋಬೋ ಅವರು ಕೂಡ ಇದ್ದಾರೆ. ಈ ಒಂದು ಕ್ಷೇತ್ರ ಬಹಳಷ್ಟು ಅಪ್ಯಾಯಮಾನವಾಗಿ ಕಣ್ಣಿಗೆ ಗೋಚರ ಆಗುವಂಥದ್ದು. ಒಂದು ರೀತಿ ಹಳ್ಳಿಯೂ ಅಲ್ಲ, ಪಟ್ಟಣವೂ ಅಲ್ಲ ಎನ್ನುವ ರೀತಿಯಲ್ಲಿ ಇದೆ. ಮಾತ್ರ ಅಲ್ಲ, ಆ ಕಾಲದ ಋಷಿವರೇಣ್ಯರು ವಾಸ ಮಾಡ್ತಾ ಇದ್ದಂಥ ಪ್ರಶಾಂತವಾದಂತಹ ಒಂದು ವನ ಪರಿಸರದ ಹಾಗೆ ಕಾಣ್ತಾ ಇದೆ. ಮಧುವಾಹಿನಿ ಒಂದು ಪುಣ್ಯ ನದಿಯ ತಟಾಕದಲ್ಲಿ ತಲೆ ಎತ್ತಿ ನಿಂತಿರತಕ್ಕಂತಹ ಈ ಒಂದು ಕ್ಷೇತ್ರದಲ್ಲಿ ಅಧ್ಯಾತ್ಮದ ಸಾಧನೆಯ ಜೊತೆಗೇನೆ ಸಾಮಾಜಿಕವಾದ ಕಳಕಳಿಯ ಬೇರೆ ಬೇರೆ ಕೆಲಸಗಳಾಗ್ತಾ ಇದ್ದಾವೆ. ಶಿಕ್ಷಣ, ಆಮೇಲೆ ಧಾರ್ಮಿಕವಾದಂತಹ ಕೆಲಸಗಳು, ಬೇರೆ ಬೇರೆ ರೀತಿಯ ಕೈಂಕರ್ಯಗಳು ಈ ಕ್ಷೇತ್ರವನ್ನು ಮುಂದಿಟ್ಟುಕೊಂಡು ಆಗ್ತಾಯಿದೆ. ಬಹಳ ಮುಖ್ಯವಾಗಿ ಒಂದು ರೀತಿಯ ಕಲಾ ಸಮಾರಾಧನೆ ಇಲ್ಲಿ ನಡೀತಾ ಇದೆ. ಇದೀಗ ಸ್ವಾಮೀಜಿಯವರ ಚಾತುರ್ಮಾಸ ನಡೀತಾ ಇದೆ. ಈ ಚಾತುರ್ಮಾಸ್ಯದ ಈ ಸಂದರ್ಭದಲ್ಲಿ ನಿರಂತರವಾಗಿ ಈ 4 ತಿಂಗಳು ಇಲ್ಲಿ ಎಡೆಬಿಡದೆ ಕಲಾ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಯಕ್ಷಗಾನ ತಾಳಮದಲೆ ಅಷ್ಟಹ ನಡೀತಾ ಇದೆ. ಅದರ ಬೆನ್ನಿಗೆ ಸಂಗೀತ, ನೃತ್ಯ ಇತ್ಯಾದಿ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಿಂದಿನ ಗುರುಗಳ ಪರಂಪರೆಯನ್ನು ಸ್ವತಃ ಕಲಾಸಕ್ತರಾಗಿರತಕ್ಕಂತಹ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇರುವಂಥದ್ದು ಬಹಳ ಸಂತೋಷ. ಈ ಕುರಿತಾಗಿ ಅವರನ್ನು ನಾವು ಮಾತಾಡಿಸೋಣ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಬಹಳ ವಿಶೇಷವಾದಂತಹ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಪೂಜ್ಯ ಕೇಶವಾನಂದ ಭಾರತೀ ತೀರ್ಥರ ಒಂದು ಪರಂಪರೆ. ಅವರು ಕಲಾಕ್ಷೇತ್ರದಲ್ಲಿ ಬಹಳಷ್ಟು ಕಲಾವಿದರಿಗೆ ಆಶ್ರಯವನ್ನು ಕೊಟ್ಟವರು. ಅನೇಕ ಕಲೆಗಳಿಗೆ ಆಶ್ರಯ ತಾಣವಾದಂಥ ಎಡನೀರು ಮಠ ಇದು. ವಿಶೇಷವಾಗಿ ಯಕ್ಷಗಾನ ಇರ್ಬೋದು, ಸಂಗೀತ ಇರ್ಬೋದು, ಹರಿಕಥೆ ಇರ್ಬೋದು, ಇಂಥ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಂಥ ಒಂದು ಕ್ಷೇತ್ರ. ಈಗ ನಿಮ್ಮ ಚಾತುರ್ಮಾಸ್ಯ ಅವಧಿ ನಡೀತಾ ಇದೆ. ಒಂದಷ್ಟು ಇಲ್ಲಿಯ ವಿಚಾರಗಳನ್ನು ನಿಮ್ಮ ಮುಖದಿಂದಲೇ ಕೇಳಬೇಕು ಅಂತ ನನಗೆ ಅನ್ನಿಸಿದೆ. ಬಹಳ ಮುಖ್ಯವಾಗಿ ಆ ಒಂದು ಹಿರಿಯರ ಪರಂಪರೆಯನ್ನು ಮುಂದುವರಿಸಿಕೊಂಡು ಪೂಜ್ಯ ಸ್ವಾಮೀಜಿಯವರ ನೇರ ಶಿಷ್ಯರಾದಂಥ ತಾವು ಇದೀಗ ಪಟ್ಟದ ಗ್ರಹಣವನ್ನು ಮಾಡಿಕೊಂಡಿದ್ದೀರಿ. ಈ ಒಂದು ಸ್ವಾಮಿತ್ವ ಅಥವಾ ಸ್ವಾಮೀಜಿಯ ಜೀವನ ಎನ್ನುವಂಥದ್ದು ಅದು ಬಹಳ ಸಂಯಮದಿಂದ ನಡೆದುಕೊಂಡು ಬರಬೇಕಾದದ್ದು. ನೀವು ಹಿರಿಯ ಸ್ವಾಮೀಜಿಯವರ ನೆರಳಾಗಿಯೇ ಇದ್ದವರು. ಆ ಕಾರಣದಿಂದ ಈಗ ನೀವು ಅವರ ಉತ್ತರಾಧಿಕಾರಿ ಆಗುತ್ತೇನೆ ಎನ್ನುವಂಥ ಒಂದು ಸೂಚನೆ ಏನಾದರೂ ಇತ್ತ ನಿಮಗೆ ಮೊದಲು ಹೇಗೆ?
2: ನನಗೆ ಸಾಧಾರಣ ಅವರು ಸ್ವಾಮಿಗಳು ಬ್ರಹ್ಮೈಕ್ಯರಾಗುವ ಒಂದು 4 ವರ್ಷ ಮೊದಲಿಂದಲೇ ಸ್ವಲ್ಪ ಒತ್ತಡ ಇತ್ತು ನನಗೆ. ಸ್ವಾಮಿ ಇದು ಸನ್ಯಾಸ ತಗೊಳ್ಬೇಕು, ಮಠದ ಉತ್ತರಾಧಿಕಾರಿಯಾಗಿ ಮುಂದುವರಿಬೇಕು ಅನ್ನೋಂಥ ಒಂದು ಒತ್ತಡ ನನಗೆ ಸ್ವಾಮಿಗಳ ಮೂಲಕ ಇತ್ತು. ಮತ್ತು ಮಠದ ಅಭಿಮಾನಿಗಳು, ಶಿಷ್ಯರು ನನ್ನ ಹತ್ರ ಅದನ್ನು ನಿವೇದಿಸಿಕೊಂಡಿದ್ದರು. ಆದರೆ ನಾನು ಸ್ವಾಮಿಗಳ ಒಂದು ಒಟ್ಟಿಗೆ ಸ್ವಾಮಿಗಳಿಗೆ ಬೇಕಾದಾಗಿ ಮಠದ ಆಡಳಿತ ಇರ್ಬೋದು ಅಥವಾ ಸ್ವಾಮಿಗಳ ಇನ್ನಿತರ ಕೆಲಸಗಳಿರ್ಬೋದು ಬಹುಶಃ ನೀವು ಹೇಳಿದರೆ ನಂಬಲಿಕ್ಕಿಲ್ಲ. ನಾನು 20 ವರ್ಷ ಸ್ವಾಮಿಗಳನ್ನು ನಾನೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ಸ್ವಾಮಿಗಳನ್ನು. ಅಲ್ಲಿವರೆಗೆ ನಾನು ಸ್ವಾಮಿಗಳ ಸೇವೆಯನ್ನು ಮಾಡಿದವ. ಹಾಗಿರುವಾಗ ನಾನು ಹೀಗೆ ಸ್ವಾಮಿಗಳ ಸೇವೆಯಲ್ಲೇ ಮುಂದುವರಿತೇನೆ ಅಂತ ಅನ್ನುವಂಥ ಅಭಿಪ್ರಾಯವನ್ನು ನಾನು ಕೊಟ್ಟೆ. ಆದರೆ ಸ್ವಾಮಿಗಳು 2020 ಸೆಪ್ಟೆಂಬರ್ 5ನೇ ತಾರೀಕಿಗೆ ಶಿಕ್ಷಕರ ದಿನಾಚರಣೆ ಆಯಿತು. ಆ ದಿವಸವೇ ಅವರು ಬ್ರಹ್ಮೈಕ್ಯರಾದರು. ಎಲ್ಲ ಅಭಿಮಾನಿಗಳು ಶಿಷ್ಯರು ನನ್ನ ಹತ್ರ ನಿವೇದಿಸಿಕೊಂಡ್ರು ನೀವು ಇದರ ಜವಾಬ್ದಾರಿ ತಗೊಳ್ಬೇಕು ಅನ್ನೋದಾಗಿ. ಹಾಗಿರುವಾಗ ಅದು ನನಗೆ ಅನಿವಾರ್ಯ ಆಯಿತು, ಒತ್ತಾಯ ಅಲ್ಲ. ಒತ್ತಾಯದಿಂದ ನಾನು ಸ್ವಾಮಿಗಳಾದದ್ದಲ್ಲ, ಮಠಕ್ಕೆ ಅನಿವಾರ್ಯ. ಮಠದ ಪರಂಪರೆ ಮುಂದುವರಿಬೇಕು. ಒಂದು ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗ ಇದೆ, ಒಂದು ಪರಂಪರೆ ಇದೆ ಇಲ್ಲಿ. ಆ ರೀತಿಯಲ್ಲಿ ಅದು ಮುಂದುವರಿಬೇಕಿದ್ರೆ ನಾವು ತಿಳಿದವರೇ ಅದನ್ನು ವಹಿಸ್ಕೊಳ್ಬೇಕಲ್ಲದೆ ಬೇರೆ ನಮಗೆ ಆ ಮುಹೂರ್ತಕ್ಕೆ ಬೇರೆ ಆಲೋಚನೆ ಮಾಡಲಿಕ್ಕೆ ವಿಷಯಗಳಿಲ್ಲ. ಹಾಗಿರುವಾಗ ಅದು ದೇವರ ಕೆಲಸ, ಮಠದ ಸಾಮಾಜಿಕ ಕೆಲಸ, ಮಠದ ಮಠದಿಂದಾಗಿ ನಮಗೆ ಹೀಗೆ ನಾವು ಒಂದು ಸಮಾಜ ಕೆಲಸ ಮಾಡೋದ್ರಿಂದ ಒಬ್ಬ ಸ್ವಾಮೀಜಿಯಾಗಿ ಮಾಡಲಿಕ್ಕೆ ನಮಗೆ ಹೆಚ್ಚು ಅವಕಾಶಗಳಿರ್ತದೆ ಮತ್ತು ಹೆಚ್ಚು ನಮಗೆ ಬೆಂಬಲ ಇರ್ತದೆ. ಆ ಎಲ್ಲ ದೃಶ್ಯಗಳಿಂದ ನಾನು ಅದನ್ನು ಒಪ್ಪಿಕೊಂಡೆ ಮತ್ತು ಈಗ ಆ ರೀತಿಯಲ್ಲಿ ಮಠ ಮುನ್ನಡೀತಾ ಇದೆ ಅನ್ನೋದು ನನ್ನ ಒಂದು ನಂಬಿಕೆ.
1: ಈಗ ಪೂರ್ವಾಶ್ರಮದಲ್ಲಿ ಜಯರಾಮ ಮಂಜತ್ತಾಯರು
2: ಹೌದು
1: ಅಲ್ವಾ, ಈ ಪರಿಸರದಲ್ಲಿಯೇ ಹುಟ್ಟಿ ಬೆಳೆದವರು ಕೂಡ
2: ಹೌದು.
1: ಆಮೇಲೆ ಈಗ ನೀವು ಅವರ ಶಿಷ್ಯರಾದಿರಿ, ಅವರ ಜೊತೆಯಲ್ಲಿ ಇದ್ದೀರಿ, ಈಗ ಸ್ವಾಮೀಜಿಯವರು ಕೂಡ ನೀವು ಆಗಿದ್ದೀರಿ. ಇದು ನಿಮ್ಮ ಮನಸ್ಸಿಗೆ ಒಪ್ಪಿ ಮಾಡಿರತಕ್ಕಂಥದ್ದು ಹೇಗೆ, ದತ್ತು ಸ್ವೀಕಾರ ಆಗಿದೆ ಹೇಗೆ?
2: ಖಂಡಿತ, ಯಾಕಂದರೆ ನಾನು ಸ್ವಾಮಿಗಳಾಗುವಾಗ ನನಗೆ 50, ನನ್ನ ಫಸ್ಟ್ ಹಾಫ್ ನನ್ನದು ಮುಗೀತು ಅಂತ ನಾನು ಹೇಳ್ಬೋದು. 50ನೇ ವರ್ಷದಲ್ಲಿ ನಾನು ಈ ಸನ್ಯಾಸವನ್ನು ತಗೊಂಡದ್ದು. ನಾನು ಹುಟ್ಟಿ ಬೆಳೆದದ್ದು ಇಲ್ಲಿ, ನನ್ನ ವಿದ್ಯಾಭ್ಯಾಸ ಆದದ್ದು ಇಲ್ಲಿ ಸರ್ಕಾರಿ ಶಾಲೆ ಮತ್ತು ನಮ್ಮದೇ ಆದಂಥ ಕನ್ನಡ ಮಾಧ್ಯಮ ಶಾಲೆಯಲ್ಲಿ. ನನ್ನ ಪದವಿ ಪೂರ್ವ ಮತ್ತು ಪದವಿಯ ವ್ಯಾಸಂಗವನ್ನು ನಾನು ಪುತ್ತೂರಿನ ವಿವೇಕಾನಂದ ಕಾಲೇಜಲ್ಲಿ ಮಾಡಿದೆ. 92ನೇ ಇಸವಿಯಲ್ಲಿ ನಾನು ಅದನ್ನು ಮುಗಿಸಿದವ. ಆನಂತರ ಸ್ವಾಮಿಗಳ ಕೊನೆಯ ಕಾಲದವರೆಗೂ ಕೂಡ ಅವರೊಟ್ಟಿಗೆ ನಾನು ಎಲ್ಲ ಮಜಲುಗಳಲ್ಲಿ ಅಂತ ಹೇಳ್ಬೋದು, ಮಠದ ಎಲ್ಲ ರೀತಿಯ ಕಾರ್ಯಗಳಲ್ಲಿ ಕೂಡ ನಾನು ನನ್ನ ಸೇವೆಯನ್ನು ನೀಡಿದ್ದೇನೆ. ಮತ್ತು ಅದು ನನಗೆ ಈಗ ಸ್ವಾಮಿಗಳಾದ ಮೇಲೆ ಅದು ನನಗೆ ತುಂಬ, ಅದು ನನ್ನ ಅನುಭವಕ್ಕೆ ಅದು ತುಂಬ ಉಪಕಾರ ಆಗಿ ನನಗೆ ಬಂದಿದೆ. ಖಂಡಿತವಾಗಿ ನೀವು ಹೇಳಿದಾಗೆ ಒತ್ತಾಯ ಅಲ್ಲ, ನಾನು ಅದೇ ನಾನು ಹೇಳಿದ್ದು ಅನಿವಾರ್ಯ ಆಗಿರ್ಬೋದು, ಒತ್ತಾಯ ಅಲ್ಲ, ಒತ್ತಾಯ ಅಲ್ಲ, ಅನಿವಾರ್ಯ ಆಗಿರ್ಬೋದು, ಒತ್ತಾಯ ಖಂಡಿತ ಅಲ್ಲ. ನಾನು ಅದನ್ನು ಮನಪೂರ್ವಕವಾಗಿ ಅದನ್ನು ಸ್ವೀಕರಿಸಿದ್ದೇನೆ.
1: ಎಷ್ಟೋ ಸಲ ನಾವೆಲ್ಲ ಗಮನಿಸಿದ್ದೇವೆ ಸ್ವಾಮೀಜಿಯವರ ಜೊತೆಯಲ್ಲೇ ನೀವಿದ್ದವರು, ಅವರು ಚಾತುರ್ಮಾಸಕ್ಕೆ ಎಲ್ಲೆಲ್ಲ ಹೋಗ್ತೀರಿ ಅಲ್ಲೆಲ್ಲ ನೀವು ಕೂಡ ಅವರ ಜೊತೆಗೆ ಇದ್ದುಕೊಂಡು ಎಲ್ಲವನ್ನು ನೋಡಿಕೊಳ್ತಾ ಇದ್ದೀರಿ. ಆಮೇಲೆ ನಡೆಯುವಂಥ ಎಲ್ಲ ಕಾರ್ಯಕಲಾಪದಲ್ಲಿಯೂ ಕೂಡ ನಿಮ್ಮ ಉಸ್ತುವಾರಿಯಲ್ಲಿ ಅದು ಆಗ್ತಾ ಇದ್ದದ್ದು. ಈಗ ನಿಮಗೆ ಹಠಾತ್ತನೇ ಈ ಒಂದು ಪೀಠ ನಿಮಗೆ ತಗೊಳ್ಬೇಕು ಅಂತ ಆದಾಗ ನಿಮ್ಮ ಮುಂದೆ ಇದ್ದಂಥ ಸವಾಲುಗಳು ಏನಾದರೂ ಉಂಟಾ?
2: ಅಂದರೆ ಸವಾಲುಗಳು ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಆ ಗಳಿಗೆಯಲ್ಲಿ ನಾನು ಆ ಥರದಲ್ಲಿ ನಾವು ಅದನ್ನು ಯೋಚನೆ ಮಾಡಲಿಲ್ಲ. ಮತ್ತು ಇವತ್ತಿಗೆ ಈಗ ಸ್ವಾಮಿಗಳ ಜೊತೆಯಲ್ಲಿ ಯಾರು ಎಲ್ಲ ಸೇವೆ ಮಾಡಿದ್ದಾರೆ ಅವರು ಕೂಡ ನನ್ನ ಜೊತೆಯಲ್ಲೇ ಇದ್ದಾರೆ.
1: ಹೌದು,
2: ಆದ ಕಾರಣ ನನಗೀಗ ನಡೆಸಿಕೊಂಡು ಹೋಗ್ಲಿಕ್ಕೆ ಆ ರೀತಿಯ ಒಂದು

ಮಿಂಚಿರ ನಿನ್ನ ಮುಖ

0: ಈಗ ನೀವು ಪೀಠ ಗ್ರಹಣ ಮಾಡುವ ಸಂದರ್ಭದಲ್ಲಿ ತಮಗೆ ಕೊನೆಯ ದಿನಗಳಲ್ಲಿ ಸ್ವಾಮೀಜಿಯವರ ಜೊತೆಗೆ ಇದ್ದೀರಿ, ಆ ದಿನಗಳನ್ನು ಸ್ವಲ್ಪ ಸ್ಮರಿಸಿಕೊಳ್ಬೋದಾ?
1: ಶರಣರ ಗುಣವನ್ನು ಮರಣದಲ್ಲಿ ಕಾಣುವಂಥ ಒಂದು ಮಾತಿದೆ. ಸ್ವಾಮಿಗಳು 60 ವರ್ಷಗಳ ಚಾತುರ್ಮಾಸವನ್ನು 2ನೇ ತಾರೀಕಿಗೆ ಸೆಪ್ಟೆಂಬರ್ 2, 2020ಕ್ಕೆ ಮುಗಿಸಿ ಆ ನಂತರದಲ್ಲಿ ಸೆಪ್ಟೆಂಬರ್ 5ನೇ ತಾರೀಕಿನಂದು ಅವರು ಬ್ರಹ್ಮೈಕ್ಯರಾದದ್ದು. ಈ 60 ವರ್ಷಗಳಲ್ಲಿ ಅವರಿಗೆ ಒಂದೇ ಒಂದು ದಿನ ಪೂಜೆ ತಪ್ಪಲಿಲ್ಲ. ಅವರು ದೇವರ ಪೂಜೆ ಮಟ್ಟಿಗೆ ತುಂಬ ಅವರು ಅದರಲ್ಲಿ ಎಂತ ಕಮಿಟೆಡ್ ಅಂತ ಹೇಳ್ತೇವಲ್ಲ ನಾವು, ಹಾಗೆ ಅವರು ಅವ್ರದ್ದು ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಎಂಥದ್ದು ಪೂಜೆ, ದೇವರ ಪೂಜೆ ಆಗಿ ಮತ್ತೆ ಎರಡನೇದು ಅವರು ಕಲೆಯನ್ನು ಆರಾಧನೆಯನ್ನು ದೃಷ್ಟಿಯಿಂದ ಸ್ವೀಕರಿಸುವುದು.
0: ಸುಧಾ ಕಲಾವಿದರು.
1: ಹೌದು ಹೌದು. ಅವರಿಗೆ ಒಂದು ಅವರು ಬ್ರಹ್ಮೈಕ್ಯರಾಗುವ ಒಂದು 10-20 ದಿನಗಳಿಂದ ಅವರಿಗೆ ಸ್ವಲ್ಪ ಈ ಸ್ಯಾಚುರೇಷನ್ ಕಮ್ಮಿ ಆಗೋದು, ಅಂದರೆ ಈ ಉಸಿರಾಟದ ತೊಂದರೆ ಇತ್ತು. ಅದು ಯಾವುದರಿಂದಾಗಿ ಅಂತ ನಮಗೆ ಅದು ಗೊತ್ತಾಗಲಿಲ್ಲ, ಯಾಕಂದರೆ ಚಾತುರ್ಮಾಸದ ಅವಧಿ ಆದ ಕಾರಣ ಅವರು ಇಲ್ಲಿಂದ ಮಠ ಬಿಟ್ಟು ಹೊರಗೋಗ್ಲಿಕ್ಕೆ ಆಗೋದಿಲ್ಲ. ಆದರೂ ನಾನು ಅವರ ಹತ್ರ ಒತ್ತಾಯ ಪೂರ್ವಕ ಅವರನ್ನು ನಾನು ಕಾಸರಗೋಡಿನ ಇದಕ್ಕೆ ನರಸಿಂಹಭೂಮಿಗೆ ಕರ್ಕೊಂಡು ಹೋಗಿ ಅವರನ್ನು ಎಲ್ಲ ರೀತಿಯ ಚಿಕಿತ್ಸೆ ಮಾಡಿದಾಗ ಕೂಡ, ಅವರ ಎಲ್ಲ ರೀತಿಯ ಪರೀಕ್ಷೆ ಮಾಡಿದಾಗ ಕೂಡ ಅವರಿಗೆ ಯಾವುದೇ ರೀತಿಯ ತೊಂದರೆಗಳಿರಲಿಲ್ಲ. ಸೊ ಇದು ಯಾವುದರಿಂದಾಗಿ ಅವರಿಗೆ ಉಂಟಾಗ್ತದೆ ಅಂತ ನಮಗೆ ಗೊತ್ತಾಗಲಿಲ್ಲ. ಆ ನಂತರದಲ್ಲಿ ಚಾತುರ್ಮಾಸ ಮುಗಿದ ಬೆನ್ನಿಗೆ ನಾನು ಮಂಗಳೂರಿಗೆ ಅವ್ರನ್ನ ಕರ್ಕೊಂಡು ಹೋದೆ. ಹೋಗುವಾಗ ಅವರ ಈ ಹಾರ್ಟ್ ವಾಲ್ವ್ ಶ್ರಿಂಕ್ ಆದ ಕಾರಣ ಈ ತೊಂದರೆ ಬರ್ತಾ ಇದೆ, ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ನಾವು ಮಾಡುವ, ಅದಕ್ಕೇನು ತೊಂದರೆ ಇಲ್ಲ, ಸ್ವಾಮಿಗಳಿಗಾದ ಕಾರಣ ನಾವು ಅದಕ್ಕೆ ಬೇಕಾದ ಚಿಕಿತ್ಸೆ ಎಲ್ಲ ಮಾಡುವ ಅಂತ ಹೇಳಿ ಡಾಕ್ಟರ್ ನಮಗೆ ಭರವಸೆ ನೀಡಿದರು. ನೀಡಿ ಆಮೇಲೆ ಸ್ವಾಮಿಗಳು ಮಠಕ್ಕೆ ಬಂದರು. ಸ್ವಾಮಿಗಳದ್ದು ಪಾಲಿಸಿ ಹೇಗೆಂದರೆ ಅವರು ದೇವರಿಗೆ ಪೂಜೆ ತಪ್ಪಬಾರದು, ದೇವರಿಗೆ ಪೂಜೆ ತಪ್ಪಿ ನಾನು ಬದುಕಿದ್ದರೂ ಅದರಲ್ಲಿ ಏನು ನನಗೆ ಸಂತೋಷ ಇಲ್ಲವಂಥ ಒಂದು ಪಾಲಿಸಿ. ಅವರು ಡಾಕ್ಟ್ರ್ ಕೇಳುವಾಗಲೇ ಹೇಳಿದ ಹಾಗೆ ನನಗೆ ಬೇರೇನೂ ನನ್ನ ಆಸೆಗಳಿಲ್ಲ, ನಾನು ಕೊನೆಯವರೆಗೆ ನನಗೆ ದೇವರ ಪೂಜೆ ಮಾಡಲಿಕ್ಕೆ ಮತ್ತೊಂದು 2 ಹಾಡು ಹಾಡಲಿಕ್ಕೆ ಇಷ್ಟು ನನಗೆ ದೇವರ ಅನುಗ್ರಹ ಮಾಡಿದರೆ ಸಾಕು ಅಂತ. ಅದು ಎಷ್ಟರವರೆಗೆ ದೇವರು ನಡೆಸಿಕೊಟ್ಟಿದ್ದಾರೆಂದರೆ ಅವರು 5ನೇ ತಾರೀಕಿಗೆ ಬ್ರಹ್ಮೈಕ್ಯರಾಗಿದ್ದಾರೆ, 4ನೇ ತಾರೀಕಿನವರೆಗೂ ಅವರು ಪೂಜೆ ಮಾಡಿದ್ದಾರೆ. 2ನೇ ತಾರೀಕಿಗೆ ಅವರ ಚಾತುರ್ಮಾಸ ಮುಗಿದದು. 1ನೇ ತಾರೀಕಿಗೆ ಶರಸೇತು ಭಂಗ ತಾಳಮದ್ದಲೆ ಇಟ್ಟುಕೊಂಡು, ಇದೇ ಜಯಪ್ರಕಾಶ್ ಶೆಟ್ಟರು, ವಾಸುದೇವರಂಗ ಭಟ್ರು ಇವರೆಲ್ಲ ಸೇರಿಕೊಂಡು ತಾಳಮದ್ದಲೆ ಇಟ್ಟುಕೊಂಡು ಅದರಲ್ಲಿ ಆಕ್ಸಿಜನ್ ಮಾಸ್ಕ್ ತೆಗೆದು 2 ಗಂಟೆ ಹೊತ್ತು ಹಾಡಿದ್ದಾರೆ 2 ಗಂಟೆ ಹೊತ್ತು. ಅಂದರೆ ಅವರ ಮನಸ್ಸಲ್ಲಿ ಏನಿತ್ತು ಅದನ್ನು ದೇವರು ನಡೆಸಿಕೊಟ್ರು. ಕೊನೆಯವರೆಗೂ ಯಾರಿಗೂ ಅವರು ಅವಲಂಬಿಸಲಿಲ್ಲ, ಅವರ ಕಾರ್ಯಗಳನ್ನು ಅವರೇ ಮಾಡಿಕೊಂಡಿದ್ದಾರೆ. ಆ ರೀತಿಯಲ್ಲಿ ಆ ಕೊನೆಯ ದಿನಗಳು ನಮಗೆ, ನಾನು ಹೇಳೋದು ಒಂದು ದೇವರ ಬಗ್ಗೆ ಮತ್ತು ಒಂದು ಅವರು ಏನು ವಹಿಸ್ಕೊಂಡಿದ್ದಾರೆ ಅದರ ಬಗ್ಗೆ ಆ ಬದ್ಧತೆ ಇದ್ದರೆ ಅವರನ್ನು ಹೇಗೆ ದೇವರು ನಡೆಸಿಕೊಂಡು ಹೋಗ್ತಾರೆ ಅನ್ನೋದು ನಮಗೆ ಅವರ ಒಂದು ದಿನಚರಿಯಿಂದ ನಮಗೆ ಗೊತ್ತಾಯ್ತದೆ.
0: ಈಗ ನೀವು ಪೀಠಾರೋಹಣ ಮಾಡಿದ್ದೀರಿ, ಇದೀಗ 3ನೇ ವರ್ಷ. ಈಗ ಮೊದಲನೇ ಚಾತುರ್ಮಾಸವನ್ನು ಇಲ್ಲೇ ನೀವು ಮಾಡಿದ್ದು?
1: ಹೌದು, ಎರಡನೇದು
0: ಇಲ್ಲಿ. ಈಗ ಹಿಂದಿನ ಸ್ವಾಮಿಗಳು ಎಲ್ಲೆಲ್ಲ ಚಾತುರ್ಮಾಸಗಳನ್ನು ಆಚರಣೆ ಮಾಡಿದ್ದಾರೆ?
1: ಅವರು ಬೆಂಗಳೂರಿನಲ್ಲಿ ಮಾಡಿದ್ದಾರೆ, ಮತ್ತು ಮುಂಬೈಯಲ್ಲಿ ಮಾಡಿದ್ದಾರೆ, ಮುಂಬೈಯಲ್ಲಿ 3 ಚಾತುರ್ಮಾಸಗಳನ್ನು ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅವರು ಉತ್ತರ ಕನ್ನಡದಲ್ಲಿ ತುಂಬ ಪ್ರಚಲಿತರು, ಎಲ್ಲಿಯ ಕಾಸರಗೋಡು ಎಲ್ಲಿಯ ಉತ್ತರ ಕನ್ನಡ ಅಂತ ನಾವು ಹೇಳ್ಬೋದು. ಆದರೆ ಅವರ ಕೆಲವು ಅವರ ಗುಣಗಳಿಂದಾಗಿ, ಅವರ ಕೆಲವು ಅವರ ಸಾಮಾಜಿಕ ಕಳಕಳಿಯಿಂದಾಗಿ ಅವರು ಅಲ್ಲಿ ಕೂಡ ಅವರು ಗುರುತಿಸಿಕೊಂಡರು. ಹಾಗೆ ಕುಮಟದಲ್ಲಿ 3 ಚಾತುರ್ಮಾಸ್ಯ, ಆನಂತರ ಅಂಕೋಲದಲ್ಲಿ 1 ಚಾತುರ್ಮಾಸ್ಯ, ಆನಂತರದಲ್ಲಿ ಯಲ್ಲಾಪುರದಲ್ಲಿ 1 ಚಾತುರ್ಮಾಸ್ಯ, ಶಿರಸಿಯಲ್ಲಿ 1 ಚಾತುರ್ಮಾಸ್ಯ. ಈ ರೀತಿಯಾಗಿ ಅಲ್ಲಿಯೂ ಚಾತುರ್ಮಾಸವನ್ನು ಮಾಡಿದ್ದಾರೆ. ಬೆಂಗಳೂರಲ್ಲಿ ಹಲವು ಬಾರಿ ಮಾಡಿದ್ದಾರೆ. ಉಳಿದಂತೆ ಒಂದು ಕೇರಳದಲ್ಲಿ ಒಂದು ಪಟ್ಟಾಂಬಿಯ ಹತ್ತಿರ ಒಂದು ಅಂಜಿಮೂಲೆ ಹೇಳುವ ಒಂದು ಸ್ಥಳದಲ್ಲಿ ಅಲ್ಲಿಯೂ 1 ಚಾತುರ್ಮಾಸವನ್ನು ಮಾಡಿದ್ದಾರೆ. ಬಾಕಿ ಎಲ್ಲ

0: ಮಾಸಗಳನ್ನು ರೆಡ್ ನೀರಲ್ಲೇ ಹೆಚ್ಚಾಗಿ ಮಾಡಿದ್ದೇವೆ.
1: ಕಲಾವಿದರು ಎಲ್ಲ ಕಡೆ ಬರ್ತಾಯಿದ್ರು, ವಿಶೇಷವಾಗಿ ಯಕ್ಷಗಾನ ಹೆಚ್ಚು ಮಾಡ್ತಾರೆ.
0: ಹೌದು, ಯಕ್ಷಗಾನ ಅಂದರೆ ಅವರ ಚಾತುರ್ಮಾಸದಲ್ಲಿ ಯಕ್ಷಗಾನ ತಾಳಮದ್ದಲ್ಲಿ ಇದ್ದೇ ಇರ್ತದೆ. ಅಂದರೆ ಕೇರಳದಲ್ಲಿ ಮಾಡುವಾಗ ಹಾಗೆಲ್ಲ ಮಾಡಲಿಕ್ಕೆ, ಅಂದರೆ ಅಲ್ಲಿಯ ಪ್ರೇಕ್ಷಕ ವರ್ಗವನ್ನು ನಾವು ಗಮನಿಸಬೇಕು, ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಅದರ ಹೊರತಾಗಿ ಉತ್ತರ ಕನ್ನಡದಲ್ಲಿರ್ಬೋದು, ಬೆಂಗಳೂರಲ್ಲಿರ್ಬೋದು, ಮುಂಬೈಯಲ್ಲಿಲ್ಲ. ಬೆಂಗಳೂರು ಉತ್ತರ ಕನ್ನಡದಲ್ಲಿ ಮಾಡುವಾಗ ಆ ರೀತಿಯಲ್ಲೇ ಚಾತುರ್ಮಾಸಗಳು ನಡೆದಿದೆ.
1: ದೇಶ ವಿದೇಶಗಳಲ್ಲಿ ಶಿಷ್ಯರಿರತಕ್ಕಂಥ ಒಂದು ಮಠ, ಬಹಳ ಪುರಾತನವಾದದ್ದು, ಅನೇಕ ಸಂಸ್ಥೆಗಳನ್ನು ಕೂಡ ಇದು ನಡೆಸ್ತಾ ಇದ್ದಾವೆ. ಈ ಕ್ಷೇತ್ರಕ್ಕೆ ಅಥವಾ ಈ ಮಠಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ಸಂಸ್ಥೆಗಳಿದ್ದಾವೆ ಇಲ್ಲಿ?
0: ಮಠಕ್ಕೆ ಶಾಖಾ ಮಠಗಳು ಅಂತ ಆ ರೀತಿಯಲ್ಲಿ ತುಂಬ ಶಾಖಾ ಮಠಗಳಂತಿಲ್ಲ. ಒಂದು ಈ ಮಠದಿಂದ ಪುರಾತನವಾದಂಥ ಒಂದು ಮಠ ತಿರುಚಂಬಲ, ಅಂದರೆ ಕಣ್ಣೂರು ಜಿಲ್ಲೆಯ ತಿರುಚಂಬಲ ಎನ್ನುವಲ್ಲಿ ಇವತ್ತಿಗೂ ಇದೆ. ಅಲ್ಲಿ ನಮ್ಮ ಮಠಕ್ಕೆ ಸಂಬಂಧಪಟ್ಟಂತಹ ಎರಡು ಸಮಾಧಿಗಳಿವೆ ಅಲ್ಲಿ. ಮತ್ತು ಅಲ್ಲಿಯ ಕೃಷ್ಣ ದೇವಾಲಯದಲ್ಲಿ ಜಾತ್ರೆಯ ಸಂದರ್ಭದಲ್ಲಿ, ಜಾತ್ರೆ ಅಂದರೆ ಉತ್ಸವದ ಸಂದರ್ಭದಲ್ಲಿ, ಇಲ್ಲಿಯ ಸ್ವಾಮಿಗಳು ಹೋಗಿ ಅದರಲ್ಲಿ ಒಂದು ದಿವಸ ಪಾಲ್ಗೊಳ್ಬೇಕು. ನಮ್ಮದೊಂದು ವಿಶೇಷವಾದಂಥ ಒಂದು ಅಲ್ಲಿ ಒಂದು ಸುತ್ತು ಬಲಿ ಇದೆ ದೇವರಿಗೆ, ಅದರೊಟ್ಟಿಗೆ ಸ್ವಾಮಿಗಳನ್ನು ಕೂಡ ಸೇರಿಸಿಕೊಂಡು ಒಂದು ಹಾಗೊಂದು ಅಲ್ಲಿ ಒಂದು ಕ್ರಮ ಸಂಪ್ರದಾಯ ಇದೆ, ಒಂದು ವಿಶೇಷವಾದ ಸಂಪ್ರದಾಯ ಇದೆ. ಅದು ಇವತ್ತಿಗೂ ನಡೀತಾ ಇದೆ. ನಾವು ವರ್ಷದಲ್ಲಿ ಒಂದು ಬಾರಿ ಹೋಗಿ ಅಲ್ಲಿ ಇದ್ದುಕೊಂಡು ಇದನ್ನು ಮುಗಿಸ್ಕೊಂಡು ಬರ್ತೇವೆ. ಅದರ ಹೊರತಾಗಿ 1994 ಬೆಂಗಳೂರು ಕೋರಮಂಗಲದಲ್ಲಿ ಒಂದು ಶಾಖಾ ಮಠವನ್ನು ಮಾಡಿದ್ದೇವೆ ಸ್ವಾಮಿಗಳ ಇದರಲ್ಲೇ ನೇತೃತ್ವದಲ್ಲಿ. ಅಲ್ಲಿ ಒಂದು ಕೃಷ್ಣ ದೇವಾಲಯ ಇದೆ, ಆ ಮಠ ದೇವಾಲಯ ಇವತ್ತಿಗೂ ಅದು ಸಕ್ರಿಯವಾಗಿ ಅಲ್ಲಿ ನಡೀತಾ ಇದೆ. ಅದರ ಹೊರತಾಗಿ ಬೇರೆ ಶಾಖೆಗಳಿಂದ ಮಠಕ್ಕಿಲ್ಲ.
1: ಈಗ ಈ ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಕೂಡ ಇದ್ದಾವೆ.
0: ಹೌದು,
1: ಅದರ ಬಗ್ಗೆ ಸ್ವಲ್ಪ
0: ಇಲ್ಲಿ ಇಲ್ಲಿ ಈಗ ನೋಡಿ, ಇಲ್ಲಿ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಶಾಲೆ ಇದೆ. ಮತ್ತು ಇಲ್ಲಿ ನಾವು +1 +2 ಅಂತ ಹೇಳ್ತೇವೆ, ಯಾಕಂದರೆ ನಿಮ್ಮಲ್ಲಿ ಪದವಿ ಪೂರ್ವ PUC ಹೇಳ್ತೇವೆ, +1 +2 ಇದೆ. ಅದರಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗಿ ಒಂದು ಬ್ಯಾಚು ಹ್ಯುಮಾನಿಟೀಸ್ ಅಂದರೆ ಕಲಾ ವಿಭಾಗ, ಆನಂತರ 3 ಬ್ಯಾಚು ವಿಜ್ಞಾನ ವಿಭಾಗ. ಸಾಧಾರಣ ಅಲ್ಲಿ ಆ ಕಾಲೇಜಿನಲ್ಲಿ 480 ಮಕ್ಕಳಿದ್ದಾರೆ. ಅದಲ್ಲದೆ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ, 1ರಿಂದ LKGಯಿಂದ 7ನೇ ತರಗತಿವರೆಗೆ. ಮುಖ್ಯವಾಗಿ ಏನಂದರೆ ಸ್ವಾಮಿಗಳು ಕನ್ನಡ ಶಾಲೆಯನ್ನು ಭಾಳ 1983 ನನ್ನ ನೆನಪು, ನಾನು ಕೂಡ ಆಗ 8ನೇ ಕ್ಲಾಸು 9ನೇ ಕ್ಲಾಸನ್ನು ಕಲಿತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ಕನ್ನಡ ಶಾಲೆಯನ್ನು ಮಲಯಾಳ ಶಾಲೆ ಮಾಡಬೇಕನ್ನುವ ರೀತಿಯಾಗಿ 2 ತಿಂಗಳು ಮುಷ್ಕರ ನಡೆದಿದೆ.
1: ಕರ್ನಾಟಕದಲ್ಲೇ ಕನ್ನಡ ಉಳಿಸಿ ಕಷ್ಟ ಆಗಿದೆ, ಕೇರಳದಲ್ಲಂತೂ ಬಹಳ ಪ್ರಯಾಸ ಪಡಬೇಕು.
0: 2 ತಿಂಗಳು ಮುಷ್ಕರ ನಡೆದಿದೆ. ಒಂದು ಜನಗಳು ಬರೋದು ಶಾಲೆಯ ಇದನ್ನು ಎಂಥದ್ದು ಸಾಮಗ್ರಿಗಳನ್ನು ಹಾಳು ಮಾಡೋದು, ಬಾಗಿಲು ಹೊಡೆದು, ಆನಂತರ ಶಾಲೆಗೆ ರಜೆ ಕೊಡೋದು. 2 ತಿಂಗಳು ಶಾಲೆ ನಡೀಲಿಲ್ಲ. ಆದರೂ ಸ್ವಾಮಿಗಳದ್ದು ಒಂದೇ ನಿಲ್ಲು, ನಾನು ಬೇಕಾದ್ರೆ ಶಾಲೆ ಮುಚ್ಚುತ್ತೇನೆ, ಮಲಯಾಳ ಶಾಲೆ ಮಾಡೋದಿಲ್ಲ, ಕನ್ನಡ ಶಾಲೆಯಾಗಿ ಮಾಡೋದಿದ್ರೆ ಮಾತ್ರ ನಾನು ಮುಂದುವರಿಸೋದು ಅಂತ. ಅವರ ಹಠದಿಂದಾಗಿ ಇವತ್ತಿಗೂ ಅದು ಕನ್ನಡ ಶಾಲೆಯಾಗಿ ಉಳಿದಿದೆ. ಇವತ್ತಿಗೂ ಅಲ್ಲಿ ಕನ್ನಡ 5ನೇ ತರಗತಿವರೆಗೆ ಕಲಿತಾ ಇದ್ದಾರೆ. ನಾನು ಕೂಡ ಅದೇ ಶಾಲೆಯಲ್ಲಿ ಕನ್ನಡದಲ್ಲೇ ನಾನು ಕಲಿತದ್ದು.
1: ಈಗ ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳಿದ್ದಾರಾ, ಹೊರಗಿಂದ ಬಂದವರಿಗೆ ಏನಾದರೂ ಹಾಸ್ಟೆಲ್ ವ್ಯವಸ್ಥೆ ಏನಾದರೂ?
0: ಹಾಸ್ಟೆಲ್ ವ್ಯವಸ್ಥೆ ಅಂತ ಇಲ್ಲ, ಯಾಕಂದರೆ ಈಗ ನಿಮಗೆ ಎಲ್ಲ ಊರುಗಳಲ್ಲಿಯೂ ನಾವು ಕೊಡುವಂಥ ಶಿಕ್ಷಣ ಎಲ್ಲ ಊರುಗಳಲ್ಲಿ ಸಿಗ್ತದೆ, ಅದರಿಂದ ಹಾಸ್ಟೆಲ್ ಇಲ್ಲ. ಬರ್ತಾರೆ ಸುತ್ತಮುತ್ತಲಿಂದ. ಇಲ್ಲಿಯ ಕಾಲೇಜಿಗೆ ಭಾಳ ಹೆಸರಿದೆ, ಜಿಲ್ಲೆಯ ಅಂತ ಎಜುಕೇಷನ್ ಡಿಸ್ಟ್ರಿಕ್ಟ್ ಅಂತ ನಾವು ಕನ್ಸಿಡರ್ ಮಾಡಿದರೆ ನಮ್ಮ ಶಾಲೆ ಕಾಲೇಜು ಬಹುಶಃ ನಂಬರ್ 1 ಸ್ಥಾನದಲ್ಲಿದೆ ಇವತ್ತು. ಅಷ್ಟು ಅದಕ್ಕೆ ಮಹತ್ವ ಇದೆ ಇಲ್ಲಿ.
1: ಶ್ರೀಮಠದಲ್ಲಿ ಹಿರಿಯ ಸ್ವಾಮೀಜಿಯವರ ಮತ್ತು ಈಗಿನ ಸ್ವಾಮೀಜಿಯವರ ಜೊತೆಯಲ್ಲಿ ಇದ್ದುಕೊಂಡು ಇಲ್ಲಿಯ ಎಲ್ಲ ವಿಚಾರಗಳನ್ನು ತಿಳಿದವರು ಈಗಿನ ಇಲ್ಲಿ ಆಡಳಿತಾಧಿಕಾರಿಯಾದಂತಹ ಶ್ರೀ ರಾಜೇಂದ್ರ ಕಲ್ಲೂರಾಯರು. ಅವರು ಶ್ರೀಮಠದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ.
2: ಎಡನೀರು ಮಠದಲ್ಲಿ ಸುಮಾರು 50 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನಾನು ಇದ್ದೇನೆ. ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮಿಗಳು ಇಲ್ಲಿ ಕಲೆ ಶಿಕ್ಷಣ ಅವರ ವೈದಿಕ ಧರ್ಮದ ಜೊತೆಯಲ್ಲಿ ಅದನ್ನೆಲ್ಲ ನಡೆಸಿಕೊಂಡು ಬಂದಿದ್ದಾರೆ. ಮಾತ್ರವಲ್ಲ, ಎಲ್ಲ ವರ್ಗದವರಿಗೂ ಇಲ್ಲಿ ಒಂದೇ ರೀತಿಯ ಆದರ ಅಭಿಮಾನಗಳಿಂದ ಪ್ರೀತಿಯಿಂದ ಅವರು ಕರೆದು ಅವರನ್ನು ಗೌರವದಿಂದ ಕಂಡು ಅವರಿಗೆ ಮಂತ್ರಾಶಯನ ಕೊಟ್ಟು ಕಳಿಸುವಂಥದ್ದು ಅವರ ಒಂದು ಪದ್ಧತಿ. ಅದನ್ನೇ ಅನುಸರಿಸಿಕೊಂಡು ಸಚ್ಚಿದಾನಂದ ಭಾರತ ಸ್ವಾಮಿಗಳು ಕೂಡ ಈಗ ಈ ಪೀಠದ ಕೀರ್ತಿಯನ್ನು ಹೆಚ್ಚಿಸ್ತಾ ಇದ್ದಾರೆ. ಅವರು ಯಾವ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೋ ಅದೇ ದಾರಿಯಲ್ಲಿ ಇವರು ನಡೀತಾ ಇದ್ದಾರೆ. ಅದು ಧರ್ಮ ಆಗಲಿ, ಕಲೆ ಆಗಲಿ, ಶಿಕ್ಷಣ ಆಗಲಿ, ಸಾಮಾಜಿಕ ಕ್ಷೇತ್ರ ಆಗಲಿ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವರು ಹಿಂದಿನ ಗುರುಗಳು ಯಾವ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೋ ಅದೇ ಹಾದಿಯಲ್ಲಿ ನಡೀತಾ ಇದ್ದಾರೆ. ಆದ್ದರಿಂದ ನಮ್ಮ ಎಡದೀರು ಮಠದ ಕೀರ್ತಿ ದಿನೇ ದಿನೇ ಹೆಚ್ಚುತ್ತಾ ಇದೆ ಎನ್ನುವಂಥದ್ದು ನಮಗೆ ಬಹಳ ಒಂದು ಸಂತೋಷದ ವಿಚಾರ. ಇದು ಹೀಗೆ ಮುಂದುವರಿಯಲಿ ಎನ್ನುವಂಥ ಒಂದು ಆಶಯವನ್ನು ನಾವು ದೇವರ ಸನ್ನಿಧಿಯಲ್ಲಿ ಸದಾ ಪ್ರಾರ್ಥಿಸ್ತಾ ಇದ್ದೇವೆ.
1: ಈ ಕ್ಷೇತ್ರದ ಆರಾಧ್ಯ ದೈವ ಇವರು ನಮ್ಮ ದಕ್ಷಿಣಾಮೂರ್ತಿ
0: ಗೋಪಾಲಕೃಷ್ಣ. ಹೌದು
1: ಅಲ್ವಾ?
0: ಹೌದು.
1: ಆ ಒಂದು ದೇವರ ಒಂದು ಪೂಜೆ ಪುನಸ್ಕಾರಗಳು ಇಲ್ಲಿ ಯಾವ ಸ್ವರೂಪದಲ್ಲಿ ನಡೆಯುತ್ತದೆ?
0: ಇಲ್ಲಿ ಮೂರು ಹೊತ್ತಿನ ಪೂಜೆ. ಹಾಗೆ ಅಂತ ಹೇಳಿ ಮಧ್ಯಾಹ್ನದ ಪೂಜೆ ನಾವೀಗ ಕಂಪಲ್ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದನ್ನು ಬೆಳಗ್ಗೆ ಕೂಡ ನಾವು ಮುಗಿಸ್ಬೋದು. ಎಲ್ಲಾದರೂ ಕಾರ್ಯಕ್ರಮಗಳಿದ್ದರೆ ಹೋಗೋದಿದ್ರೆ ಬೆಳಗಿನ ಪೂಜೆ ಕೂಡ ನಾವು ಮುಗಿಸ್ಲಿಕ್ಕೆ ಆಗ್ತದೆ, ಮಧ್ಯಾಹ್ನದ ಪೂಜೆ ಕೂಡ ಮುಗಿಸ್ಲಿಕ್ಕೆ ಆಗ್ತದೆ. ಮಧ್ಯಾಹ್ನ ನಾವು ಭಿಕ್ಷೆ ಮಾಡೋದಿದ್ದರೆ ಪೂಜೆ ಮಾಡಿ ದೇವರಿಗೆ ಅದು ಏನು ನೈವೇದ್ಯ ಇದೆ ಅದನ್ನು ನೈವೇದ್ಯ ಮಾಡಿ ನಾವು ಸ್ವೀಕರಿಸಬೇಕು. ಅದು ಇಲ್ಲೇ ಸಂಪ್ರದಾಯ. ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಮುಖ್ಯವಾದಂಥ ದೇವರು, ಮತ್ತು ಕೋದಂಡರಾಮ ನರಸಿಂಹಸ್ವಾಮಿ, ಹಾಗೆ ನಾಲ್ಕು ದೇವರು ನಮ್ಮ ಪಟ್ಟದ ದೇವರು. ಈ ನಾಲ್ಕು ದೇವರನ್ನು ಸ್ವಾಮಿಗಳು ಮಾತ್ರ ಮುಟ್ಲಿಕ್ಕೆ ಆಗೋದು. ಆ ನಂತರದಲ್ಲಿ ಅನ್ನಪೂರ್ಣೇಶ್ವರಿ, ಗಣಪತಿ, ಮತ್ತು ಆದಿತ್ಯ, ಆಂಜನೇಯ, ಈ ಥರ ಎಲ್ಲ ದೇವರು ನಮ್ಮ ಪೀಠದಲ್ಲಿದ್ದಾರೆ. ಪಂಚಾಯತನ ಪೂಜಾ ಪದ್ಧತಿ, ಶಂಕರಾಚಾರ್ಯರು ತಂದಂಥ ಒಂದು ಪೂಜಾ ಪದ್ಧತಿ, ಪಂಚಾಯತನ ಪೂಜಾ ಪದ್ಧತಿ. ಯಾಕೆಂದರೆ ನಮಗೆ ದೇವರುಗಳಲ್ಲಿ ಭೇದ ಇಲ್ಲದ ಇಲ್ಲ ಮತ್ತು ಭೇದ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಆ ಕಾಲದಲ್ಲಿ ಶಂಕರಾಚಾರ್ಯರು ತಂದಂಥ ಒಂದು ಪದ್ಧತಿ, ಪಂಚಾಯತನ ಪೂಜಾ ಪದ್ಧತಿ. ಅದನ್ನು ಅನುಸರಿಸುವಂಥ ಮಠ ಇದು. ಮತ್ತು ಇದಕ್ಕೆ ಸಂಬಂಧಪಟ್ಟ ಶಿಷ್ಯರಾಗಿ ಭಾಗವತ ಸಂಪ್ರದಾಯ ಅಂತ ಹೇಳ್ತೇವೆ ನಾವು. ನಾವು ಬೆಳಗ್ಗೆ ಗೋಪಿ ಮತ್ತು ಭಸ್ಮವನ್ನು ಹಾಕ್ತೇವೆ, ಮತ್ತು ಸಂಜೆಗೆ ನಾವು ಭಸ್ಮ ಮಾತ್ರ ಹಾಕೋದು. ನಮ್ಮ ಮಠದ ಶಿಷ್ಯ ಪರಂಪರೆಯಲ್ಲಿ ಕೂಡ ಆ ರೀತಿಯಲ್ಲಿ ಇಲ್ಲಿ ಪುತ್ತೂರು, ಸುಳ್ಯ, ಮತ್ತು ಕಾಸರಗೋಡು ಅಥವಾ ಮಂಗಳೂರು ಸೈಡ್ನಲ್ಲಿ ಇರುವಂತಹ ಈ ಭಾಗವತ ಸಂಪ್ರದಾಯದವ್ರದ್ದು ಆ ರೀತಿಯ ಸಂಪ್ರದಾಯ. ಇವತ್ತು ಭಾಗವತ ಸಂಪ್ರದಾಯ ಮಠ ಇರೋದು ಎರಡು, ಒಂದು ಇಲ್ಲಿ, ಇನ್ನೊಂದು ಬಾಳೆಕೂತರು. ಹೌದು, ಬಾಳೆ. ಆ ರೀತಿಯಲ್ಲಿ ಹರಿಹರರಲ್ಲಿ ಭೇದ ಇಲ್ಲದಂತಹ ಒಂದು ಮಠ.

0: ಈಗ ಪೂರ್ವಾಶ್ರಮದಲ್ಲಿ ಯಾವುದೇ ಹೆಸರಿದ್ದರೂ ಕೂಡ ಇಲ್ಲಿ ಪಟ್ಟಗ್ರಹಣವನ್ನು ಮಾಡಿದ ಮೇಲೆ ಅದರದ್ದೇ ಆದಂತಹ ಸಾಂಪ್ರದಾಯಿಕ ಹೆಸರುಗಳಿದ್ದಾವೆ. ಅದು ಯಾವುದಿಲ್ಲ
1: ಅಂದರೆ ನಿಮಗೆ ಸಾಧಾರಣವಾಗಿ ಸರ್ವೇ ಸಾಧಾರಣವಾಗಿ ಹೇಳಿದರೆ ಒಂದು ಸನ್ಯಾಸ ಸ್ವೀಕಾರದ ಕೂಡಲೇ ಯಾವ ಅದಕ್ಕೆ ಅನ್ವರ್ಥವಾಗಿ ಯಾವುದಾದೊಂದು ಹೆಸರನ್ನು ಹುಡುಕ್ತಾರೆ, ಹೆಸರನ್ನು ಇಡ್ತಾರೆ. ಆದರೆ ಇಲ್ಲಿ ಹಾಗೆ ಇಲ್ಲ, ಇಲ್ಲಿ ಪರ್ಯಾಯವಾಗಿ ನಾಲ್ಕು ಹೆಸರುಗಳು ಇಲ್ಲಿ ರೊಟೇಷನಲ್ಲಿ ಬರ್ತದೆ. ಅದರಲ್ಲಿ ಪ್ರಥಮವಾಗಿ ಸಚ್ಚಿದಾನಂದ ಭಾರತಿ, ಈಶ್ವರ ಸಂಬಂಧವಾದಂಥ ಹೆಸರು. ಆ ನಂತರದಲ್ಲಿ ಬಾಲಕೃಷ್ಣಾನಂದ ಭಾರತಿ, ವಿಷ್ಣು ಸಂಬಂಧ ಆದಂಥವ್ರು. ಪುನಃ ಆ ನಂತರದಲ್ಲಿ ಬರೋದು ಈಶ್ವರಾನಂದ ಭಾರತಿ, ಅದರ ನಂತರದಲ್ಲಿ ಕೇಶವಾನಂದ ಭಾರತಿ. ಹಾಗೆ ನಾಲ್ಕು ಹೆಸರುಗಳೇ ಇಲ್ಲಿ ರಿಪೀಟ್ ಆಗ್ತಾ ಇರ್ತದೆ. ಹಾಗೆ ಇಲ್ಲಿಯ ಸಂಪ್ರದಾಯ
0: ಅಲ್ಲಿ ಬೃಂದಾವನದಲ್ಲಿ ಕಾಣುವಂಥದ್ದು ಆ ಹೆಸರುಗಳಲ್ಲಿ ಪರ್ಯಾಯ.
1: ಹೌದೌದು ಹೌದು. ಅದರಲ್ಲಿ ಅಂದರೆ ಈಗ ಹೆಚ್ಚಾಗಿ ಸನ್ಯಾಸ ನಾವು ತೆಕ್ಕೊಳ್ಳುವಾಗ ನಮ್ಮ ಹೆಸರು ನಮಗೆ ಅದನ್ನು ಮೊದಲೇ ನಿಗದಿಯಾಗಿರುವುದಿಲ್ಲ. ನಮಗೆ ಯಾರು ಸನ್ಯಾಸ ಗುರುಗಳು ಅವರು ಅದನ್ನು ಆಲೋಚನೆ ಮಾಡಿ ಅವರು ಆ ಹೆಸರು ಇಡ್ತಾರೆ. ಆದರೆ ನಾನು ಸನ್ಯಾಸ, ನಾನು ಸ್ವಾಮಿಗಳು ಬ್ರಹ್ಮೈಕ್ಯರಾಗಿ ಆ ನಂತರದಲ್ಲಿ ಇದು ಮತ್ತು ಶೂನ್ಯ ಮಾಸ ಬಂತು. ಅದರಿಂದ ಶೂನ್ಯ ಮಾಸದಲ್ಲಿ ನನಗೆ ಸನ್ಯಾಸ ತಗೊಳ್ಳಿಕ್ಕಾಗಲಿಲ್ಲ. ಆ ಶೂನ್ಯ ಮಾಸದ ನಂತರ ನಾನು ಕಾಂಚಿಯ ಈಗಿನ ಪ್ರಸ್ತುತ ಪೀಠಾಧಿಪತಿ ಶಂಕರ ವಿಜಯೇಂದ್ರ ಸರಸ್ವತಿಗಳ ಹತ್ರ ನಾನು ಸನ್ಯಾಸ ಸ್ವೀಕಾರ ಮಾಡಿದ್ದು. ನನ್ನ ಹೆಸರು ಮೊದಲೇ ನಿಶ್ಚಯ ಆಗಿತ್ತು, ಯಾಕೆಂದರೆ ನಮ್ಮ ಸಂಪ್ರದಾಯ ಹಾಗೆ, ಇಲ್ಲದಿದ್ದರೆ ಆ ಕ್ರಮ ಇಲ್ಲ.
0: ಆಮೇಲೆ
1: ಹೌದು, ಆಮೇಲೆ ಅಂದರೆ ಗುರುಗಳು ಏನು ಗುರುಗಳ ಮನಸ್ಸಿಗೆ ತೋರಿಸ್ ಮತ್ತು ಇದರಲ್ಲಿ ಬೇರೆ ಬೇರೆ ಈಗ ದಶನಾಮಿ ಪದ್ಧತಿ ಅಂತ ಹೇಳಿ ಶಂಕರಾಚಾರ್ಯ ತಂದಿದ್ದಾರೆ. ನಮ್ಮ ಹೆಸರಿಗೆ ಭಾರತಿ, ತೀರ್ಥ ಮತ್ತು ಅಥವಾ ಇದು ಆಶ್ರಮ ಅಥವಾ ಇಂದ್ರ, ಹೀಗೆ ಬೇರೆ ಬೇರೆ ಹೆಸರುಗಳು ಸೇರ್ತದೆ. ಅಲ್ಲಿ ನಮ್ಮದು ಭಾರತಿ ಪರಂಪರೆ, ನಮ್ಮ ಎಲ್ಲ ಹೆಸರುಗಳಲ್ಲಿ ಭಾರತಿ ಸೇರ್ತದೆ. ಈಗ ಈಗ ಇಲ್ಲಿ ನಮ್ಮ ಕಾಂಚಿಯದಲ್ಲಿ ಇಂದ್ರ ಅಂದರೆ
0: ಅದೇ ಪರಂಪರೆ,
1: ಅದೇ ಪರಂಪರೆ. ಜಯೇಂದ್ರ ಸರಸ್ವತಿ, ಶಂಕರ ವಿಜಯೇಂದ್ರ ಸರಸ್ವತಿ, ಹಾಗೆ ಅದು ನಮಗೆ ಆ ರೀತಿಯಲ್ಲಿ ಹೋಗಬೇಕು.
0: ಈಗ ಪೂಜ್ಯ ಸ್ವಾಮೀಜಿಯವರು ಅವರು ಸ್ವತಃ ಹಾಡುಗಾರರು, ಸಂಗೀತ ಅಭ್ಯಾಸ ಮಾಡಿದರೆ, ಯಕ್ಷಗಾನದ ಭಾಗವತಿಗೆ ಅಭ್ಯಾಸ ಮಾಡಿದರೆ, ದೊಡ್ಡ ದೊಡ್ಡ ಕಲಾವಿದರೆಲ್ಲ ಈ ಕ್ಷೇತ್ರಕ್ಕೆ ಹಿಂದಿನಿಂದಲೂ ಕೂಡ ಬರ್ತಾಯಿದ್ರು. ಶ್ರೇಣಿ ಸಾಮಗರು ನಿರಂತರ ಆಸ್ಥಾನ ವಿದ್ವಾಂಸರಾಗಿ ಇದ್ದಂಥ ಒಂದು ಕ್ಷೇತ್ರ ಇದು. ಆ ಎಲ್ಲ ಸಂದರ್ಭಗಳಲ್ಲಿ ತಾವು ಕೂಡ ಇದ್ದೀರಿ ಇಲ್ಲಿ ಗೋಪಾಲಕೃಷ್ಣ ಯಕ್ಷಗಾನ ಸಂಘ, ತಾವು ಅದರ ನೇತೃತ್ವವನ್ನು ವಹಿಸಿಕೊಂಡದ್ದು ಕೂಡ ನನಗೆ ಗೊತ್ತಿದೆ. ಆಮೇಲೆ ಕೇರಳ ಸರ್ಕಾರದ ಪಾರ್ಥಿಸುವ ಯಕ್ಷಗಾನ ಅಕಾಡೆಮಿ ಸದಸ್ಯರಾಗಿ ಕೂಡ ನೀವು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಿ. ಈ ಎಲ್ಲ ಯಕ್ಷಗಾನದ ಕುರಿತಾದಂತಹ ಸ್ವಾಮೀಜಿಯವರ ಒಂದು ಅಭಿರುಚಿ ಅದು ನಿಮ್ಮ ಮೂಲಕ ಈಗ ಮುಂದುವರಿಯುತ್ತಾ ಇದೆ ಅಲ್ವಾ, ವಿಶೇಷವಾಗಿ ಈ ಚಾತುರ್ಮಾಸ ಕಾಲದಲ್ಲಿ. ಈಗ ಆರಂಭದ ನಿಮ್ಮ ಮೊದಲ ಚಾತುರ್ಮಾಸ ಯಾವ ಸ್ವರೂಪದಲ್ಲಿ ನಡೆಯಿತು?
1: ಅದು ಈ 3 ವರ್ಷದಿಂದಲೂ ಒಂದೇ ಸ್ವರೂಪದಲ್ಲಿ ಆಗ್ತಾಯಿದೆ. ವಿಶೇಷ ಅಂದರೆ ಆರಂಭದ ನನ್ನ ಚಾತುರ್ಮಾಸದಲ್ಲಿ ಕೊರೋನಾದ 2ನೇ ಅಲೆಯ 3ನೇ ಅಲೆ ನನಗೆ ನೆನಪಿಲ್ಲ, ಅದು ನಡೀತಾ ಇತ್ತು. ನಮ್ಮ ಗೇಟ್ಗಳೆಲ್ಲ ತುಂಬ ಸ್ಟ್ರಿಕ್ಟ್ ಆದಂತಹ ಕಾನೂನುಗಳಿತ್ತು ಇತ್ತು. ಆದರೂ ಕೂಡ ನನ್ನ ಆರಂಭದ ಚಾತುರ್ಮಾಸದಲ್ಲಿ ಕೂಡ 60 ದಿವಸಗಳು ನಿರಂತರವಾಗಿ ಕಾರ್ಯಕ್ರಮಗಳಾಗಿದೆ ಇಲ್ಲಿ. 60 ದಿವಸದಲ್ಲಿ ಸಾಧಾರಣ 80-82 ಕಾರ್ಯಕ್ರಮ ಆಗಿದೆ. ನನಗೆ ನನ್ನ ನೆನಪಿನ ಹಾಗೆ 34 ಯಕ್ಷಗಾನ ತಾಳಮದ್ದಲೆ ಮತ್ತು 18 ಯಕ್ಷಗಾನ ಬಯಲಾಟ, ಅದರ ಹೊರತಾಗಿ ನೃತ್ಯ ಸಂಗೀತ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ಇಲ್ಲಿ ನಡೆದಿದೆ. 2ನೇ ವರ್ಷ ಕೂಡ ಅದೇ ರೀತಿ ಮುಂದುವರಿತು, ಈಗ ಕೂಡ ಅದೇ ರೀತಿ ಮುಂದುವರಿತಾ ಇದೆ. ಈಗ 3 ತಿಂಗಳು ನಾನು ಪ್ರಾರಂಭದಲ್ಲಿ 3 ತಿಂಗಳಾದ ಕಾರಣ ಹೇಗೆ ಅಂತ ಗೊತ್ತಿರಲಿಲ್ಲ ನನಗೆ. ಆದರೆ ಅದು ಪರಿಸ್ಥಿತಿ ಬದಲಾಗಿ ಈಗ 3 ತಿಂಗಳು ಕೂಡ ನನ್ನ ಕಾರ್ಯಕ್ರಮಗಳು ಬುಕ್ ಆಗಿ ಇನ್ನೂ ನನ್ನ ಕಾರ್ಯಕ್ರಮ ಕೊಡಲಿಕ್ಕೆ ಡೇಟ್ ಇಲ್ಲದ ಒಂದು ಪರಿಸ್ಥಿತಿ ಇದೆ.
0: ಈಗ ಯಾವ ಯಾವ ಥರದ ಕಾರ್ಯಕ್ರಮಗಳು
1: ಈಗ ಕೂಡ ಈಗ ಮೊದಲಿಂದಲೂ ಯಕ್ಷಗಾನಕ್ಕೆ ಪ್ರಾಶಸ್ತ್ಯ ಜಾಸ್ತಿ ಇಲ್ಲಿ. ಹಾಗೆಂತೇಳಿ ಯಕ್ಷಗಾನ ಮಾತ್ರ ಅಂತಲ್ಲ, ಇಲ್ಲಿ ಯಕ್ಷಗಾನ, ಸಂಗೀತ, ಹರಿಕಥೆ ಮತ್ತು ಭರತನಾಟ್ಯ, ಪುರಾಣ ಪ್ರವಚನ, ಆ ಥರ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲ ಕಲಾಪ ನಾವೇನು ಕ್ಷೇತ್ರ ಕಲೆಗಳು ಅಂತ ನಾವೇನು ಹೇಳ್ತೇವೆ, ಕ್ಷೇತ್ರಗಳಲ್ಲಿ ದೇವಸ್ಥಾನ ಇರ್ಬೋದು, ಮಠದಲ್ಲಿ ನಡೆಯುವಂತಹ ಕಲೆಗಳು ಯಾವುದಿದೆ ಅದೆಲ್ಲ ಇಲ್ಲಿ ನಡೀತಾ ಇದೆ. ಆ ರೀತಿಯಲ್ಲಿ ಅದು ಕೂಡ ಎಲ್ಲರೂ ಬಂದು ಸೇವೆ ಮಾಡ್ತಾ ಇದ್ದಾರೆ ನಮಗೆ, ಅದು ಹೆಮ್ಮೆ ಅನಿಸಿದ ಹಾಗೆ ಕಲಾವಿದರಿಗೆ. ಸ್ವಾಮಿಗಳಂದರೆ ಹೇಗೆಂದರೆ ನಮಗೆ ನಾವು ಊಟ ಮಾಡಬೇಕಿದ್ರೆ ಇನ್ನೊಬ್ಬರು ಭಿಕ್ಷೆ ಹಾಕಬೇಕು ಅಂತ ಲೆಕ್ಕ,
0: ಸಂಪನ್ಮೂಲ
1: ಭಿಕ್ಷೆ ಹಾಕಬೇಕು ಅಂತ ಲೆಕ್ಕ. ನಮಗೆ ನಮಗೆ ದುಡಿಲಿಕ್ಕೆ ನಮಗೆ ಹಕ್ಕಿಲ್ಲ, ನಮಗೆ ಯಾರು ಭಿಕ್ಷೆ
0: ಸ್ವಯಂ ಸಂಪಾದನೆ
1: ಇಲ್ಲ, ಭಿಕ್ಷೆ ಹಾಕಿದ್ದು ಆ ರೀತಿಯಲ್ಲಿ ನಮಗೆ ಅದು ಭಿಕ್ಷೆ ಆಯ್ತಲ್ವ. ಅದರ ಹೊರತಾಗಿ ಕಲಾ ಭಿಕ್ಷೆ ಕೂಡ ನಮಗೆ ಮಠಕ್ಕೆ ಕಲಾವಿದರು ಮಾಡ್ತಾ ಇದ್ದಾರೆ ಅಂತ ನಮಗೆ ಅದನ್ನು ಹೆಮ್ಮೆಯಲ್ಲಿ ಹೇಳ್ಬೋದು. ಆ ರೀತಿಯಲ್ಲಿ ಅದೇ ಪರಂಪರೆ ಮುಂದುವರೆದು ಬಂದಿದೆ. ಈಗ ಸ್ವಲ್ಪ ಅದಕ್ಕಿಂತಲೂ ಹೆಚ್ಚಿನ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಇಲ್ಲಿ. ಯಾಕಂದರೆ ಲೋಕೋ ಭಿನ್ನ ರುಚಿ ಅಂತ, ಯಾಕಂದರೆ ಮಠಕ್ಕೆ ಬರುವವರು ಎಲ್ಲರೂ ಒಂದೇ ದೃಷ್ಟಿಯಿಂದ ಬರುವುದಿಲ್ಲ. ಕೆಲವರು ದೇವರ ಮೇಲೆ ಭಕ್ತಿ, ಕೆಲವರು ಇಲ್ಲಿ ಕಲೆಗಳ ಮೇಲೆ ಭಕ್ತಿ, ಕೆಲವರು ಬೇರೆ ಬೇರೆ ರೀತಿಯಿಂದ ಜನಗಳು ಬರ್ತಾರೆ. ಹಾಗಿರುವಾಗ ಬಂದವರು ಎಲ್ಲರೂ ಸಂತೋಷದಲ್ಲಿ ಹೋಗಬೇಕು, ಆ ರೀತಿಯಲ್ಲಿ ಮಠ ನಡೀತಾ ಇದೆ ಇವತ್ತು.
0: ಈಗ ನೀವು ಸಾರ್ವಜನಿಕವಾಗಿ ತಮ್ಮನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ ಕರೀತಾರೆ. ಕೆಲವು ಸಲ ಕ್ಷೇತ್ರವನ್ನು ಬಿಟ್ಟು ಇರಬೇಕಾದಂಥ ಸ್ಥಿತಿ ಇರ್ತದೆ. ಈಗ ದಿನಂಪ್ರತಿ ಇಲ್ಲಿದ್ದಾಗ ನಿಮ್ಮ ನೇತೃತ್ವದಲ್ಲಿ ಎಲ್ಲ ಇಲ್ಲಿಯ ವ್ಯವಸ್ಥೆಗಳು ಪೂಜೆ ಪುನಸ್ಕಾರಗಳು ನಡೀತವೆ. ಈಗ ತಾವು ಹೊರಗಿದ್ದಾಗ ಈ ಕ್ಷೇತ್ರದ ಒಂದು ನಿರ್ವಹಣೆ ಹೇಗೆ?
1: ನಿರ್ವಹಣೆ ಅಂದರೆ ನಾನು ತುಂಬ ಹೊರಗಡೆ ಮಠ ಬಿಟ್ಟು ಇರುವುದಂದರೆ ಭಾಳ ಕಮ್ಮಿ ಇರ್ತೇನೆ. ಈಗ ನಾನು ಚಾತುರ್ಮಾಸದ ಮೊದಲು ಮೇ ಮತ್ತು ಜೂನ್ ತಿಂಗಳಲ್ಲಿ ನಾನು ಸಾಧಾರಣ ಒಂದು 15 ದಿವಸ ಇರಲಿಲ್ಲ ಇಲ್ಲಿ. ಪೂನಾ, ಬಾಂಬೆ ಆ ರೀತಿಯಲ್ಲಿ, ಈ ಕಡೆ ಕನ್ಯಾಕುಮಾರಿ, ನಾಗರಕೋವಿಲ್, ಟ್ರಿವಾಂಡ್ರಮ್ ಆ ರೀತಿಯಲ್ಲಿ ಯಾತ್ರೆಯಲ್ಲಿದ್ದೆ. ಮತ್ತು ನಾವು ಯಾರಾದರೂ ಕರೆದ್ರೆ ಮಾತ್ರ ಹೋಗೋದು, ನಾವಾಗಿ ಯಾತ್ರೆಗೆ ಇಷ್ಟರವರೆಗೆ ನಾವು ಹೋಗ್ತಾ ಇಲ್ಲ. ಒಂದನೇದಾಗಿ ನನಗೆ ಸುತ್ತಮುತ್ತಲ ನಮ್ಮ ಹತ್ತಿರದ ಕಾರ್ಯಕ್ರಮಗಳಂತ ಏನು ಹೇಳ್ತೇವೆ ಎಲ್ಲರೂ ಕರೀತಾರೆ. ಹಾಗಿರುವಾಗ ಅದಕ್ಕೆ ನಾನು ಮುಖ್ಯವಾಗಿ ಸ್ಪಂದಿಸಬೇಕಾದದ್ದು ಅದಕ್ಕೆ ಹೆಚ್ಚು. ಯಾಕಂದರೆ ನಮ್ಮ ಸುತ್ತಮುತ್ತ ಯಾರು ಇರ್ತಾರೆ ಅವರಿಗೆ ನಾವು ಸಿಕ್ಕಿದ್ರೆ ನಾವು ಎಲ್ಲಿಯೋ ಹೊರಗಿದ್ದರೆ ಅದಕ್ಕೆ ಅರ್ಥ ಇಲ್ಲಲ್ಲ. ಆ ರೀತಿಯಿಂದ ಹೆಚ್ಚಿನ ಸಮಯಗಳಲ್ಲಿ ನಾನು ಬೆಳಗ್ಗೆ ಈಗ ಹೋದರೂ ಕೆಲವು ಸರ್ತಿ 4 ಕಾರ್ಯಕ್ರಮಗಳು ಇರ್ತಾರೆ. ಬೆಳಗ್ಗೆ ಹೋದರೆ ರಾತ್ರಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ಬಂದದ್ದುಂಟು. ಮತ್ತು ಒಂದು ಕಾರ್ಯಕ್ರಮ ಆದರೆ ಬೆಳಗ್ಗಿನ ಹೊತ್ತಾದರೆ ಹೋಗ್ತೇನೆ, ಮಧ್ಯಾಹ್ನಕ್ಕೆ ಬರ್ತೇನೆ, ಮತ್ತು ಸಂಜೆದಾದರೆ ಸಂಜೆ ಹೋಗ್ತೇನೆ, ರಾತ್ರಿಗೆ ಬರ್ತೇನೆ, ಈ ರೀತಿ. ಅದರ ಹೊರತಾಗಿ ನಾನು ಹೊರಗಡೆ ಇದ್ದರೆ ಈಗ ಒಂದು 10 ದಿವಸ ಒಂದು ವಾರ ಮಠ ಬಿಟ್ಟಿದ್ದರೆ ಇಲ್ಲಿ ಅದರದ್ದೇ ವ್ಯವಸ್ಥೆ ಇದೆ. ಈಗ ರಾಜೇಂದ್ರ ಕಲ್ಲೂರವರದ್ದು ಇಲ್ಲಿ ಈಗ ಆಡಳಿತಾಧಿಕಾರಿಗಳಿಗೆ ಅವರು ಸ್ವಾಮಿಗಳೊಟ್ಟಿಗೆ 72ನೇ ಇಸವಿಯಿಂದ ಇದ್ದವರು, ಇಲ್ಲಿ ಪ್ರಿನ್ಸಿಪಾಲ್ ಪ್ರಾಂಶುಪಾಲರಾಗಿ ಅವರು ರಿಟೈರ್ಡ್ ಆದದ್ದು. ಸಾಧಾರಣ 48 ವರ್ಷಗಳ ಕಾಲ ಸ್ವಾಮಿಗಳ ಸೇವೆ ಮಾಡಿದವರು. ಆ ರೀತಿಯಿಂದ ಅವರಿಗೆ ಅನುಭವ ಉಂಟು, ಅವರು ಅದನ್ನು ನೋಡಿಕೊಳ್ತಾರೆ. ಮತ್ತು ಅವರಿಗೆ ಸಹಾಯಕರಾಗಿ ಸುಮಾರು ಜನ ಇದ್ದಾರೆ ಇಲ್ಲಿ, ಅಂದರೆ ಹಿಂದಿನಿಂದ ಬಂದವರು ಇಲ್ಲಿ ಪರ್ಮನೆಂಟ್ ನಿಲ್ಲುವವರಿದ್ದಾರೆ ಅಥವಾ ಇಲ್ಲಿ ಬಂದು ಸೇವೆ ಮಾಡೋರಿದ್ದಾರೆ, ಆ ರೀತಿಯಲ್ಲಿದ್ದಾರೆ. ಅದು ನಡೀತಾರೆ, ಆ ರೀತಿಯಲ್ಲಿ ಮಠ ನಡೀತದೆ.
0: ಶ್ರೀ ಮಠದಲ್ಲಿ ಸಚ್ಚಿದಾನಂದ ಸ್ವಾಮೀಜಿಯವರ ಚಾತುರ್ಮಾಸ್ಯ ನಡೀತಾ ಇದೆ. ಇಲ್ಲಿಯ ಕಲಾ ಕಾರ್ಯಕ್ರಮಗಳಲ್ಲಿ ಈಗ ಯಕ್ಷಗಾನ ತಾಳಮದಲ್ಲಿ ಅಷ್ಟಹ ನಡೀತಾ ಇದೆ. ಅದು ಬಹುಶಃ ಅದನ್ನು ನೇತೃತ್ವ ವಹಿಸಿ ನಡೆಸಿಕೊಡ್ತಾ ಇರುವವರು ಕ್ಷೇತ್ರದ ಆತ್ಮೀಯರಾದಂತಹ ನಮ್ಮ ನಿವೃತ್ತ ಜಿಲ್ಲಾಧಿಕಾರಿಗಳು, KPSC ಅಧ್ಯಕ್ಷರು, ಹಾಗೆ RTO ಶಾಂಭಟ್ರಂತೆ ಅವರನ್ನು ಕರೆಯುವುದು. ಹನುಮಗಿರಿ ಮೇಳವನ್ನು ಈಗ ನಡೆಸ್ತಾ ಇರತಕ್ಕಂತಹ ಕೀಲಾರು ಗೋಪಾಲಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ಯಾಮ್ ಭಟ್ರು ನಮ್ಮ ಜೊತೆ ಇದ್ದಾರೆ. ಅವರು ಶ್ರೀ ಮಠದ ಬಗ್ಗೆ ಹಿಂದಿನ ಸ್ವಾಮೀಜಿ ಮತ್ತು ಈಗಿನ ಸ್ವಾಮೀಜಿಯವರ ನಿರಂತರ ಸಂಪರ್ಕದಲ್ಲಿರುವವರು, ಅವರಿಂದ ಎರಡು ಮಾತುಗಳನ್ನು ಕೇಳೋಣ.
2: ನಾನು ಕಳೆದ ಸುಮಾರು 50 ವರ್ಷಗಳಿಂದ ಎಡನೀರು ಮಠದ ಭಕ್ತನಾಗಿ ಶ್ರೀಮಠಕ್ಕೆ ಆಗಿಂದಾಗೆ ಬರುತ್ತಾ ಇರುವವ. ಬ್ರಹ್ಮೈಕ್ಯ ಶ್ರೀ ಶ್ರೀ ಕೇಶವಾನಂದ ಭಾರತೀ ಸ್ವಾಮಿಗಳ ಪೂರ್ಣ ಆಶೀರ್ವಾದದಿಂದ ನಾನು ನನ್ನ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆದಂಥ ಒಬ್ಬ ವ್ಯಕ್ತಿ. ಶ್ರೀಮಠದ ವಿಶೇಷ ಅಂದರೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಈ ಕಾಸರಗೋಡು ಜಿಲ್ಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಎಡನೀರು ಮಠದಲ್ಲಿ ನಡೆಯುವಷ್ಟು ಕಾಸರಗೋಡು ಜಿಲ್ಲೆಯಲ್ಲಿ ಬೇರೆಲ್ಲಿಯೂ ನಡೆಯುವುದಿಲ್ಲ. ಒಂದರ್ಥದಲ್ಲಿ ಎಡನೀರು ಮಠ ಕಾಸರಗೋಡು ಜಿಲ್ಲೆಯ ಸಾಂಸ್ಕೃತಿಕ ಕೇಂದ್ರ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಬ್ರಹ್ಮೈಕ್ಯ ಕೇಶವಾನಂದ ಭಾರತಿ ಸ್ವಾಮಿಗಳ ಕಾಲದಲ್ಲಿ ಇಲ್ಲಿ ಪ್ರತಿ ವರ್ಷ ಅವರ ಚಾತುರ್ಮಾಸ ಸಂದರ್ಭದಲ್ಲಿ ಮತ್ತು ವರ್ಷ ಪೂರ್ತಿ ಯಕ್ಷಗಾನ, ಸಂಗೀತ, ಸಾಹಿತ್ಯ ಮುಂತಾದಂಥ ಸಾಂಸ್ಕೃತಿಕ ಚಟುವಟಿಕೆಗಳು ಸದಾಕಾಲ ನಡೆಯುತ್ತಾ ಇತ್ತು. ಅವರ ಚಾತುರ್ಮಾಸದ ಸಂದರ್ಭದಲ್ಲಿ ಯಕ್ಷಗಾನ ಸಪ್ತಾಹಗಳು, ತಾಳಮದ್ದಳೆ ಸಪ್ತಾಹಗಳು, ಬಯಲಾಟ ಸಪ್ತಾಹಗಳು ಕೂಡ ನಡೆದಿದೆ. ಈಗ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಮಹಾಸ್ವಾಮಿಗಳ ಕೂಡ ಅವರ ತೃತೀಯ ಚಾತುರ್ಮಾಸವನ್ನು ಆಚರಿಸ್ತಾ ಇದ್ದಾರೆ. ಅವರ ಚಾತುರ್ಮಾಸದ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಅದರಲ್ಲಿ ಈಗ ನಡೆಯುತ್ತಿರುವಂಥ ಯಕ್ಷಗಾನ ಕಾರ್ಯಕ್ರಮ ಕೂಡ ಒಂದು. ಯಕ್ಷಗಾನ ಕಳೆದ ವರ್ಷ ಸಪ್ತಾಹ ಕಾರ್ಯಕ್ರಮ ನಡೆದಿದೆ, ತಾಳಮದ್ದಳೆ ಸಪ್ತಾಹ. ಈ ವರ್ಷ ಅಷ್ಟಾಹ ಕಾರ್ಯಕ್ರಮಗಳು ನಡೀತಾ ಇದೆ. ಯಕ್ಷಗಾನ ತಾಳಮದ್ದಳೆಯ ಇತಿಹಾಸದಲ್ಲಿ ಎಡನೀರು ಮಠದ ಉಲ್ಲೇಖ ಬರಲೇಬೇಕು. ಎಡನೀರು ಮಠದಲ್ಲಿ ಬಹಳಷ್ಟು ದಾಖಲಿಸಲ್ಪಡಬೇಕಾದಂಥ ಯಕ್ಷಗಾನ ಕಾರ್ಯಕ್ರಮಗಳು ನಡೆದಿದೆ. ಇಲ್ಲಿ ನಡೆದ ತಾಳಮದ್ದಳೆಗಳಲ್ಲಿ ನಡೆದಂಥ ಚರ್ಚೆಗಳಿರ್ಬೋದು, ಸಂವಾದಗಳಿರ್ಬೋದು, ಉತ್ಕೃಷ್ಟ ಮಟ್ಟದ ಕಾರ್ಯಕ್ರಮಗಳು ನಡೆದಂಥ ಒಂದು ಕೇಂದ್ರ ಶ್ರೀ ಎಡನೀರು ಮಠ. ಕೇಶವಾನಂದ ಭಾರತಿ ಸ್ವಾಮಿಗಳು ಯಾವ ರೀತಿ ಮಠವನ್ನು ಮುನ್ನಡೆಸ್ತಾ ಇದ್ದರೋ ಅದೇ ರೀತಿ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿಗಳು ಸ್ವಾಮಿಗಳು ಕೂಡ ಮಠವನ್ನು ಮುಂದುವರಿಸ್ತಾ ಇದ್ದಾರೆ. ಕೇಶವಾನಂದ ಭಾರತಿಗಳು ಭಾರತೀ ಸ್ವಾಮೀಜಿಯವರು ತಾವು ಸ್ವತಃ ಕಲಾವಿದರಾಗಿದ್ದರು. ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವತಿಕೆಯನ್ನು ಕೂಡ ಮಾಡ್ತಾಯಿದ್ದರು, ಸಂಗೀತವನ್ನು ಕೂಡ ಹಾಡ್ತಾ ಇದ್ದಂಥ ಒಬ್ಬ ಯತಿವರ್ಯರವರು. ಶ್ರೀ ಸಚ್ಚಿದಾನಂದ ಭಾರತಿಗಳು ಸ್ವಯಂ ಕಲಾವಿದರಲ್ಲದಿದ್ದರೂ ಕೂಡ ಕೇಶವಾನಂದ ಭಾರತಿ ಸ್ವಾಮಿಗಳ ಕಾಲದಲ್ಲಿ ಮಠದಲ್ಲಿ ಯಾವ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದೆ ಎಂಬುದನ್ನು ಚೆನ್ನಾಗಿ ತಿಳಿದವರು. ಅದೇ ರೀತಿ ತಾವು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಅವರ ಈ ತೃತೀಯ ಚಾತುರ್ಮಾಸದಲ್ಲಿ ಈ ವರ್ಷ 3 ತಿಂಗಳ ಕಾಲ ಈ ಚಾತುರ್ಮಾಸ ನಡೆಯಲಿದೆ. ಈ ಸಂದರ್ಭದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಕೇವಲ ಯಕ್ಷಗಾನಕ್ಕೆ ಮಾತ್ರ ಕಾರ್ಯಕ್ರಮಗಳು ಸೀಮಿತ ಅಲ್ಲ, ಮಠದಲ್ಲಿ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ, ಪೂಜ್ಯ ಕೇಶವಾನಂದ ಭಾರತಿ ಸ್ವಾಮಿಗಳವರು ನಮ್ಮ ಸಂವಿಧಾನ ರಕ್ಷಣೆಗಾಗಿ ನಡೆಸಿದಂಥ ಒಂದು ಕಾನೂನು ಹೋರಾಟ, ಅದು ನಮ್ಮ ದೇಶದ ಚರಿತ್ರೆಯಲ್ಲಿಯೇ ದಾಖಲಿಸಲ್ಪಟ್ಟಂಥ ಒಂದು ಕೇಸ್ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರು ಹೂಡಿದಂಥ ದಾವೆಯಲ್ಲಿ ಅವರು ಜಯಶಾಲಿಗಳೂ ಆಗಿದ್ದಾರೆ. ನಮ್ಮ ಸಂವಿಧಾನವನ್ನು ರಕ್ಷಿಸುವಲ್ಲಿಯೂ ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದವರು. ಈ ರೀತಿ ನಮ್ಮ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಳಿಯನ್ನು ಹೊಂದಿದಂಥ ಮಠ ಎಡನೀರು ಮಠವಾಗಿದೆ. ಈ ಮಠದ ಭಕ್ತನಿಗೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಮತ್ತು ನಾನು ಎಲ್ಲರಲ್ಲಿಯೂ ಒಂದು ವಿನಂತಿಯನ್ನು ಮಾಡಿಕೊಳ್ಳುವುದೆಂದರೆ, ತಾವು ಕೂಡ ಶ್ರೀ ಮಠದ ಮಠಕ್ಕೆ ಆಗಮಿಸಿ ಮಠದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು, ಪೂಜ್ಯ ಸ್ವಾಮೀಜಿಯವರ ಮಂತ್ರಾಕ್ಷತೆಗೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತೇನೆ.
0: ಈಗ ಮಹಾಸಂಸ್ಥಾನದ ವಾರ್ಷಿಕೋತ್ಸವದ ವಾರ್ಷಿಕ ಜಾತ್ರೆ ಇತ್ಯಾದಿಗಳ ಉಂಟಾ?
1: ಹೌದು, ಇಲ್ಲಿ ನಮಗೆ ವಾರ್ಷಿಕ ಜಾತ್ರೆ ಇದೆ. February 12-16 ಬರ್ತಾರೆ. ಅದು ಬಹಳ ಅಪರೂಪದಲ್ಲಿ 13-17 ಆಗ್ತದೆ. ಅದು ನಮ್ಮ ವಿಷ್ಣುಮಂಗಲ ದೇವಸ್ಥಾನದ ಜಾತ್ರಾ ಮಹೋತ್ಸವ. ಅದು ಇಲ್ಲಿಯ ಮುಖ್ಯ ಜಾತ್ರೆ, ಮಠದ ಮುಖ್ಯ. ಮತ್ತು ಬಾಕಿ ದೀಪಾವಳಿ ಇರ್ಬೋದು, ನವರಾತ್ರಿ ಇರ್ಬೋದು, ಅದರ ಸಂಪ್ರದಾಯದ ಹಾಗೆ ಆಗ್ತದೆ. ಮಠದ ಮುಖ್ಯ ಕಾರ್ಯಕ್ರಮ ಅಂದರೆ ಸ್ವಾಮೀಜಿಯವರ ಆರಾಧನೆ. ಈಗ ನಾವು ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಆರಾಧನೆ, ಕೇಶವಾನಂದ ಭಾರತಿ ಶ್ರೀಗಳಿರುವಾಗ ಈಶ್ವರಾನಂದ ಭಾರತಿ ಸ್ವಾಮಿಗಳ ಆರಾಧನೆ. ಆರಾಧನೆ ಮುಖ್ಯವಾದಂಥ ಕಾರ್ಯಕ್ರಮ. ಅವತ್ತು ತುಂಬ ಜನ ಸೇರ್ತಾರೆ, ಇಲ್ಲಿ ಬರ್ತಾರೆ. ಮತ್ತು ವಿಷ್ಣುಮಂಗಲದ ಜಾತ್ರೆ ನಮಗೆ ಊರಿನ ಜಾತ್ರೆ ಅದು. ಯಾಕೆಂದರೆ ನಮ್ಮ ಮಠಕ್ಕಿಂತಲೂ ಪುರಾತನವಾದ ದೇವಸ್ಥಾನ ವಿಷ್ಣುಮಂಗಲ. ಇಲ್ಲಿಂದ ನೀವು ಮಠದಿಂದ ಒಂದು 200 ಮೀಟರ್ ದೂರದಲ್ಲಿದೆ ಅದು. ಅಲ್ಲಿ ಕೂಡ ಹಾಗೆ ವಿಷ್ಣು ಮತ್ತು ದಕ್ಷಿಣಾಮೂರ್ತಿ. ನಾನು ಒಂದು ಸಂಕ್ಷಿಪ್ತವಾಗಿ ನಮ್ಮ ಮಠದ ಇತಿಹಾಸವನ್ನು ಕೂಡ ಹೇಳ್ತೇನೆ. ಅದೇ ಶಂಕರಾಚಾರ್ಯ ಕಾಲದಲ್ಲಿ ತ್ರಿಶೂರಿನಲ್ಲಿ ಹುಟ್ಟಿಕೊಂಡಂಥ ಮಠ. ಶಂಕರಾಚಾರ್ಯ ಮುಖೇಶ್ವರಾದಂಥ ತೋಟಕಾಚಾರ್ಯ ಪರಂಪರೆಯಲ್ಲಿ ಬಂದಂಥ ಮಠ. ಅಲ್ಲಿ ಶಂಕರಾಚಾರ್ಯರ ಹತ್ರ ಅವರ ತಾಯಿಯವರ ಅಂತ್ಯಕಾಲದಲ್ಲಿ ಯಾರೂ ಅವರಿಗೆ ಸಹಾಯ ಮಾಡಲಿಲ್ಲ. ಆ ನಂತರದಲ್ಲಿ ಅವರ ತಪಶಕ್ತಿಯಲ್ಲಿ ತಾಯಿಯವರ ಶುಶ್ರೂಷೆಯನ್ನು ಮತ್ತು ಅಂತ್ಯಕ್ರಿಯೆಯನ್ನೆಲ್ಲ ಅವರು ಮಾಡಿದಾಗ ಇಲ್ಲಿಯ ಜನಗಳಿಗೆ ಅವರ ಶಕ್ತಿ ಗೊತ್ತಾಯಿತು. ಅವರು ಎಲ್ಲರೂ ನಿವೇದಿಸಿಕೊಂಡ್ರು, ನೀವು ಇಲ್ಲಿ ಮಠ ಮಾಡಬೇಕು ಅಂತ ಹೇಳಿದರು ಕೇರಳದಲ್ಲಿ. ಆಗ ಶಂಕರಾಚಾರ್ಯ ಹೇಳಿದರು, ನಾನು 4 ಆಮ್ನಾಯ ಮಠಗಳನ್ನು 4 ದಿಕ್ಕುಗಳಲ್ಲಿ ಮಾಡಾಯಿತು, ಇನ್ನು ನಾನು ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಆ 4 ಶಿಷ್ಯರಲ್ಲಿ ನಿಮ್ಮ ಮಠವನ್ನು ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಹಾಗೆ 4 ಶಿಷ್ಯರಲ್ಲಿ ಹುಟ್ಟಿಕೊಂಡು ತೋಟಕಾಚಾರ ಪರಂಪರೆಯಲ್ಲಿ ಹುಟ್ಟಿಕೊಂಡಂಥ ಮಠ ನಮ್ಮದು. ಮೂಲತಃ ತ್ರಿಶೂರಿನಲ್ಲಿ ಹುಟ್ಟಿಕೊಂಡದ್ದು ಈ 4 ಮಠಗಳು ಕೂಡ. ಯಾವುದೋ ಕಾಲದಲ್ಲಿ ಅಲ್ಲಿಯ ಸ್ವಾಮಿಗಳು ಅಲ್ಲಿಂದ ಹೊರಟು ಕಾಶಿ ಯಾತ್ರೆಗೆ ಹೊರಟು ಹಾಗೆ ನಮ್ಮ ಮಠ ಈಚೆ ದಕ್ಷಿಣಕ್ಕೆ ಬಂತು. ಆಗ ಮತ್ತೆ ನಡ್ಕೊಂಡು ಬರೋದು ಎಲ್ಲ ಯಾರಿದ್ದರೂ ಮನುಷ್ಯ ನಡ್ಕೊಂಡು ಹೋಗೋದಾಗ. ಹಾಗೆ ಒಂದು ಕಾಲದಲ್ಲಿ ಬಂದು ಇಲ್ಲಿ ಬರುವಾಗ ಚಾತುರ್ಮಾಸ್ಯದ ಸಮಯ ಆಯಿತು. ಹಾಗೆ ನಮ್ಮ ಪರಂಪರೆಯ ಸ್ವಾಮಿಗಳು ಇಲ್ಲಿ ವಿಷ್ಣುಮಂಗಲ ದೇವಸ್ಥಾನದಲ್ಲಿ ಚಾತುರ್ಮಾಸ್ಯ ವ್ರತ ಕೈಗೊಂಡರು. ಚಾತುರ್ಮಾಸ್ಯ ಆದ ಮೇಲೆ ಊರಿನವರಿಗೆಲ್ಲ ಸ್ವಾಮಿಗಳ ಮೇಲೆ ತುಂಬ ಅಭಿಮಾನ ಬಂತು. ಅಂದರೆ ಅವರ ರೀತಿಗಳಿಂದ, ನೀತಿಗಳಿಂದ. ಅಷ್ಟೊತ್ತಿಗೆ ಎಲ್ಲರೂ ಸೇರಿ ಅವರನ್ನು ಭಿನ್ನವಿಸಿಕೊಂಡರು, ನೀವು ಹೋಗಬಾರದು, ನೀವು ಇಲ್ಲೇ ಮಠ ಮಾಡಬೇಕು ಅಂತ ಹೇಳಿ. ಹಾಗೆ ಇಲ್ಲಿ 4 ಮನೆಯವರು ಅಂತ ಇದ್ದಾರೆ ಇಲ್ಲಿಯ ಪ್ರಮುಖರು ಆ ಕಾಲದಲ್ಲಿ. ಅವರೆಲ್ಲ ಸ್ವಾಮಿಗಳಿಗೆ ಬೇಕಾದ ವ್ಯವಸ್ಥೆ ಮಾಡಿ ಈ ಮಠ ಹುಟ್ಟಿಕೊಂಡದ್ದು ಅಂತ
0: ಈ ಜಾಗವನ್ನು ಬಿಟ್ಟು
1: ಇತಿಹಾಸ. ಇವತ್ತಿಗೂ ನಾವು ಚಾತುರ್ಮಾಸ್ಯ ಮುಗಿಸಿ ಸೀಮೋಲ್ಲಂಘನಕ್ಕೆ ನಾವು ವಿಷ್ಣುಮಂಗಲ ದೇವಸ್ಥಾನಕ್ಕೆ ಹೋಗೋ ಕ್ರಮ ಉಂಟು ಎಡನೀರಿನಲ್ಲಿದ್ದರೆ. ಅಷ್ಟೊತ್ತಿಗೆ ನಾವು ಸೀಮೋಲ್ಲಂಘನಕ್ಕೆ ವಿಷ್ಣುಮಂಗಲ ದೇವಸ್ಥಾನಕ್ಕೆ ಹೋಗೋ, ಅಲ್ಲಿ 4 ಮನೆಯವರು ನಮಗೆ ನಮಸ್ಕಾರ ಮಾಡಿ ನಮ್ಮನ್ನು ತಡೆಯುವ ಒಂದು ಪದ್ಧತಿ ಉಂಟು. ಅಂದರೆ ನೀವು ಕಾಶಿಗೆ ಹೋಗಬಾರದು ಅಂತ. ಆ ಪದ್ಧತಿ ಇವತ್ತಿಗೂ ನಡೆದು ಬಂದಿದೆ. ಅದು ನಮ್ಮ ಮಠ ಇಲ್ಲಿ ಆಗಲಿಕ್ಕೆ ಆ ಕಾರಣ, ಅದರ ಇತಿಹಾಸ ಹಾಗೆ.
0: ಈಗ ಮತ್ತೊಂದು ಭಾಳ ಜನರನ್ನು ಬಹುಶಃ ಇವತ್ತಿ ಕೂಡ ಒಂದು ದಾಖಲೆಯಾಗಿ ಉಳಿದಿರುವಂಥದ್ದು ಕೇಶವಾನಂದ ಭಾರತಿ ಒಂದು
1: ಮೊಕದ್ದಮೆ
0: ಅಲ್ವಾ? ಅದು ಏನು ಅದು ಸ್ವಾಮೀಜಿ?
1: ಅಂದರೆ 1972
0: ಗವರ್ಮೆಂಟ್ ಆಫ್ ಕೇರಳ ಮತ್ತು
1: ಕೇಶವಾನಂದ ಭಾರತಿ ವರ್ಸಸ್ ಗವರ್ಮೆಂಟ್ ಆಫ್ ಕೇರಳ, ಮುಕದ್ದಮೆ ಹೆಸರು ಹಾಗೆ. 72ನೇ ಇಸವಿಯಲ್ಲಿ ಭೂ ಮಸೂದೆ ಕಾನೂನು ಹೇಗೆ ಏನು ಬಂತು, ಅಷ್ಟೊತ್ತಿಗೆ ನಮ್ಮ ಮಠದ ಸಾಧಾರಣ 400-500 ಎಕರ್ಸು ಒಕ್ಕಲುಗಳ ಪಾಲಾಗಿ ಹೋಯಿತು. ಮಠಕ್ಕೆ ಆಧಾರವಾಗಿದ್ದಂತಹ ಭೂಮಿಗಳೆಲ್ಲ ಒಕ್ಕಲುಗಳ ಪಾಲಾಗಿತ್ತು. ಹಾಗಿರುವಾಗ ಈ ಭೂ ಮಸೂದೆಯನ್ನು ತಂದದ್ದು ಬೇಸಿಕ್ ಸ್ಟ್ರಕ್ಚರ್ ಕಾನ್ಸ್ಟಿಟ್ಯೂಷನ್ನ ಮೂಲಭೂತ ಆಶಯಗಳನ್ನು ಬದಲು ಮಾಡಿಕೊಂಡು ಭೂ ಮಸೂದೆ ತಂದದ್ದು. ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಹುಟ್ಟಿ ಈಗ 75 ವರ್ಷ ಆಯ್ತಲ್ಲ.
0: ಹೌದು,
1: 75 ವರ್ಷದಲ್ಲಿ ಸುಮಾರು 140ಕ್ಕಿಂತ ಹೆಚ್ಚು ಅಮೆಂಡ್ಮೆಂಟ್ಗಳಾಗಿದೆ. ಯಾಕೆಂದರೆ 2/3 ಮೆಜಾರಿಟಿ ಇದ್ದರೆ, 3/2 ಮೆಜಾರಿಟಿ ಇದ್ದರೆ ಯಾವುದೇ ಅಮೆಂಡ್ಮೆಂಟನ್ನು ಮಾಡಬಹುದು ಕಾನ್ಸ್ಟಿಟ್ಯೂಷನಲ್ಲಿ. ಆದರೆ ಸ್ವಾಮೀಜಿಯವರು ಇದರ ವಿರುದ್ಧವಾಗಿ ಹೋಗಿ ಆ ಕೇಸು ಐತಿಹಾಸಿಕವಾಗಿ ದಾಖಲಾಯಿತು. ಇವತ್ತು ಕಾನೂನಿನ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿ ಉಳಿದಿದೆ.
0: ಸುಪ್ರೀಂ ಕೋರ್ಟ್ನಲ್ಲಿಗೂ ಒಂದು ರೆಫರೆನ್ಸ್.
1: ಹೌದು, ರೆಫರೆನ್ಸ್ ಅಂದರೆ ನಿಮಗೆ ಆ ಕೇಸಿನ ರೆಕಾರ್ಡ್ ಅನ್ನು ಇವತ್ತಿನವರೆಗೆ ಯಾವ ಕೇಸ್ ಮುರಿಲಿಲ್ಲ.
0: ಇಲ್ಲ,
1: 13 ಜನ ಜಡ್ಜಿಗಳು ಫುಲ್ ಬೆಂಚ್ ತೀರ್ಪು ಬರೆದಂಥ ಕೇಸು. ಅದರ ಹೊರತಾಗಿ 68 ದಿವಸ ಸತತವಾಗಿ ವಾದ ನಡೆದಂಥ ಕೇಸು. ನಿಮಗೆ ಅಷ್ಟು ದೀರ್ಘವಾಗಿ ನಡೆದಲ್ಲಿ ಕೇಶವಾನಂದ ಭಾರತಿ ಕೇಸ್ ಪ್ರಥಮ, ಆನಂತರದಲ್ಲಿ ಆಧಾರ್ ಕೇಸು, ಆನಂತರದಲ್ಲಿ ರಾಮಜನ್ಮಭೂಮಿ ಕೇಸು, ಈ ಥರ 3 ಕೇಸುಗಳು ಈಗಿರೋದು. ಕೇಶವಾನಂದ ಭಾರತಿ ಕೇಸು ಅದರಲ್ಲಿ ತುಂಬ ದೀರ್ಘವಾಗಿ ನಡೆದದ್ದು. ಆ ರೀತಿಯಿಂದ ಎಲ್ಲ ದಾಖಲೆಗಳನ್ನು ಹೊಂದಿಕೊಂಡು ಅದರ ಫಲಶ್ರುತಿ ಏನು ಬಂತಂದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೆನಾಟ್ ಬಿ ಅಮೆಂಡೆಡ್. ಅಂದರೆ ಸಂವಿಧಾನಗಳು ನಿಮಗೆ ಬದಲು ಮಾಡಿದ್ರೆ ಅಂತ, ಅದರಲ್ಲಿ ನೀವು ಅಮೆಂಡ್ಮೆಂಟ್ಗಳು ಅಂತ ಬದಲಾವಣೆಗಳನ್ನು ತಂದರೂ ಕೂಡ ಅದರ ಮೂಲಭೂತ ಆಶಯಗಳೇನಿವೆ ಅದನ್ನು ಯಾವತ್ತಿಗೂ ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವರ್ಡಿಕ್ಟ್ ಅದರಿಂದ ಬಂತು. ಆದ್ದರಿಂದ ಇವತ್ತು ನಿಮಗೆ ಬಹುಶಃ ಸಂವಿಧಾನ ಉಳಿದಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ.
0: ಖಂಡಿತ ಖಂಡಿತ.
1: ಯಾಕಂದರೆ ಇಲ್ಲದಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಯಾವುದೇ ಪಕ್ಷಗಳು ಬರಲಿ ಆ ಪಕ್ಷಗಳ ಅಭಿರುಚಿಗೆ ಸರಿಯಾಗಿ ಅಲ್ಲಿ ಕಾರ್ಯಗಳು ನಡೆಯೋದು.
0: ನ್ಯಾಯಪಂಡಿತರು ಕೂಡ ಬಹಳ
1: ತುಂಬ ಉಲ್ಲೇಖಿಸುವ. ಇವತ್ತು ಕಾನೂನು ವಿದ್ಯಾರ್ಥಿಗಳು ಕೇಶವಾನಂದ ಭಾರತಿ ಮುಖದ್ದಮೆಯನ್ನು ಕಲಿಯದೆ ಅವನಿಗೊಬ್ಬ ಕಾನೂನು ಪದವಿಯನ್ನು ಅವನಿಗೆ ಪಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟದಲ್ಲಿ ಸ್ವಾಮಿಗಳಿಗೆ ಅದರ ಮಹತ್ವ ಅಷ್ಟು ಅವರು ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿಲ್ಲ. ಅಂದರೆ ಅವ್ರಿಗೆ ಗೊತ್ತಿಲ್ಲ, ನಮಗೆ ಅದು ಗೊತ್ತಾಗ್ತದೆ. ಯಾಕಂದರೆ ನಮಗೆ ಟೆಕ್ನಿಕಲಿ ಅದರದ್ದು ತಾಂತ್ರಿಕವಾಗಿ ಅದರ ಜ್ಞಾನ ಇಲ್ಲ. ಅದೊಬ್ಬ ಲಾಯರಿಗೆ ಗೊತ್ತಾದಾಗ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ಬಗ್ಗೆ ಹೊರಗಿಂದ ಮಾತಾಡುವಾಗ ನಮಗೆ ಅದರ ಮಹತ್ವ ಏನಂತ ಗೊತ್ತಾಗ್ತದೆ. ಇವತ್ತಿಗೆ ಈಗ ಈ ವರ್ಷಕ್ಕೆ 50 ವರ್ಷ ಆಯಿತು ಆ ಕೇಸಿಗೆ
0: ಅಲ್ಲ
1: ವಿಧಿ ಬಂದು. ಹಾಗೆ ನಾನು ಆ ಬಗ್ಗೆ ಒಂದು ಒಳ್ಳೆಯ ಒಂದು ಸೆಮಿನಾರು ಒಂದು ಇವೆಂಟ್ ಮಾಡಬೇಕು ಅಂತ ನಾನು ಹೊರಟಿದ್ದೇನೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಮತ್ತು ನಮ್ಮ ಕೇರಳ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನು ಕರೆದು ಮಾಡಬೇಕು ಅಂತಿದ್ದೇನೆ. ಮೊನ್ನೆ ಕೇರಳ ಹೈಕೋರ್ಟ್ ನ್ಯಾಯಾಧೀಶರಾದಂಥ ನಗರೇಶ್ ನಾಯ್ಕ್ ಬಂದಿದ್ದರು. ಅವರನ್ನು ನಾನು ಸ್ಟೇಜಿನಲ್ಲಿ ಒಂದು 2 ಮಾತಾಡಿಸಿದೆ. ಅವರು ಈ ಕೇಸ್ ನಮಗೆ ತುಂಬ ಸರಳವಾಗಿ ನಮಗೆಲ್ಲ ಅರ್ಥ ಆಗುವಾಗಿ ಅದರ ಬಗ್ಗೆ ಅವರು ವಿವರಣೆ ಕೊಟ್ಟರು.

0: ಸ್ವಾಮೀಜಿಯವರೇ, ಭಾಳ ಸರಿಯಾದ ಒಂದು ಸಮಯದಲ್ಲಿ ತಾವು ಪೀಠಗ್ರಹಣ ಮಾಡಿದ್ದೀರಿ. ಬಹುಶಃ ಈಗ ಕೇರಳ ಸರ್ಕಾರದ ಒಂದು ವ್ಯವಸ್ಥೆಗಳು, ಕರ್ನಾಟಕ ಸರ್ಕಾರದ ವ್ಯವಸ್ಥೆಗಳು, ಈಗ ಕರ್ನಾಟಕಕ್ಕೆ ಕೇರಳ ಈ ಕಾಸರಗೋಡು ಸೇರಬೇಕು ಎನ್ನುವಂಥ ಹಕ್ಕೊತ್ತಾಯಗಳು ಹಿಂದಿನಿಂದಲೂ ಇತ್ತು. ಬಹುಶಃ ಹಿರಿಯ ಸ್ವಾಮೀಜಿಯವರು ಕೂಡ ಅದಕ್ಕೆ ತಮ್ಮ ಧ್ವನಿಗೂಡಿಸಿದ್ದು ಕೂಡ ಉಂಟು. ಆದರೆ ಅದು ಹಾಗೆ ಉಳಿದಿದೆ. ಈಗ ಸರ್ಕಾರದ ನೀತಿ ನಿಯಮಗಳು ಏನೇ ಇರಲಿ, ಆದರೆ ಒಬ್ಬ ಸ್ವಾಮೀಜಿಯಾಗಿ ಸನಾತನವಾದಂತಹ ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಅದಕ್ಕೆ ರಾಜ್ಯ, ದೇಶ, ಭಾಷೆ ಈ ಒಂದು ಪರಿಭೇದ ಖಂಡಿತ ಇಲ್ಲ. ಈ ನಿಟ್ಟಿನಲ್ಲಿ ಬಹುಶಃ ಈಗ ಒಂದು 3 ವರ್ಷ ಆಯಿತು ನೀವು ಅಧಿಕಾರ ಗ್ರಹಣ ಮಾಡಿಕೊಂಡು. ತಾವು ಈಗ 50ರ ಗಡಿಯನ್ನು ದಾಟಿದವರು. ಇನ್ನು ಮುಂದೆ ಅನೇಕ ಯೋಜನೆಗಳು ತಮ್ಮಲ್ಲಿರ್ಬೋದು. ಭಾಳ ಪ್ರಮುಖವಾಗಿ ಇಂಥದ್ದಾಗಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ ಹೇಗೆ?
1: ಅಂದರೆ ಮಠ ಮೊದಲಿಂದಲೂ ಕನ್ನಡ ಸಂಸ್ಕೃತಿಗೆ, ಕನ್ನಡಕ್ಕೆ ಬಹಳ ಕೊಡುಗೆ ನೀಡ್ತಾ ಇದೆ. ಅದು ಹಿಂದೆ ಕೇಶವಾನಂದ ಭಾರತಿ ಶ್ರೀಗಳಿರುವಾಗ ನಾನು ಈಗಾಗಲೇ ಹೇಳಿದೆ ಕನ್ನಡ ಮಾಧ್ಯಮದ ಕುರಿತು. ಇವತ್ತು ನೋಡಿ, ಇವತ್ತು ಈಗ 90 ದಿವಸದಲ್ಲಿ ನಮ್ಮಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ. ಅದರಲ್ಲಿ 99% ಕೂಡ ನಡೆಯುವುದು ಕನ್ನಡದ ಕಾರ್ಯಕ್ರಮ, ಕನ್ನಡಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು. ಆ ರೀತಿಯಲ್ಲಿ ಇವತ್ತು ಕನ್ನಡ ಶಾಲೆಯನ್ನು ನಾವು ಮಠದಲ್ಲಿ ನಡೆಸ್ತಾ ಇದ್ದೇವೆ. ಅದು ಹಾಗೆ ಮುಂದುವರಿತದೆ. ದುರಂತ ಅಂದರೆ ನಮಗೆ ಕನ್ನಡ ವಿದ್ಯಾರ್ಥಿಗಳು ಸಿಗ್ತಾ ಇಲ್ಲ, ಅದಕ್ಕೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಕೂಡ ಕನ್ನಡದಲ್ಲೇ ಕಲಿತದ್ದು, ಕನ್ನಡದ ಅಭಿಮಾನಿಗಳು. ನಿಮಗೆ ನಾನು ಸುಮ್ಮನೆ ಒಂದು ಸಣ್ಣ ವಿಷಯ ಆದರೂ ಹೇಳ್ತೇನೆ. ಏನಂದರೆ, ನನ್ನ ಪೂರ್ವಾಶ್ರಮದಲ್ಲಿ ನಾನು ಇಂಗ್ಲೀಷ್ನಲ್ಲಿ ಸೈನ್ ಆಗ್ತಿದ್ದೆ. ನಾನು ಸ್ವಾಮಿಗಳಾದ ಮೇಲೆ ಸಚ್ಚಿದಾನಂದ ಭಾರತಿಯಿಂದ ಕನ್ನಡದಲ್ಲಿ ಹಾಕ್ತಿದ್ದೆ. ನಾನು ಸಾಧಾರಣ ಎಲ್ಲರೂ ತುಳು ಅಥವಾ ಸಂಸ್ಕೃತ ಈ ಥರ ಹಾಕ್ತಾರೆ, ನಾನು ಸಂಸ್ಕೃತ ಇದರಲ್ಲಿ ಕನ್ನಡದಲ್ಲಿ ಹಾಕ್ತಾಯಿದ್ದೇನೆ. ಯಾಕೆಂದರೆ ಅದೊಂದು ನಮಗೊಂದು ಒಂದು ಧೈರ್ಯ ಬರಲಿಕ್ಕೆ. ಕಾಸರಗೋಡಲ್ಲಿ ಇದ್ದುಕೊಂಡು ರಾಜಕೀಯ ಕಾರಣಗಳಿಂದಾಗಿ ಕಾಸರಗೋಡು ಇನ್ನು ಕರ್ನಾಟಕಕ್ಕೆ ಸೇರಲಿಕ್ಕೆ ಅದು ಏನು ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಬೇರೆ ವಿಷಯ. ಅದರ ಅದಕ್ಕೆ ಅದರದ್ದೇ ಆದಂಥ ತಾಂತ್ರಿಕವಾದಂಥ ತೊಂದರೆಗಳಿರ್ತದೆ, ಏನಾಗ್ತದೆ ಗೊತ್ತಿಲ್ಲ. ಆದರೆ ಅದು ಭಾವನಾತ್ಮಕವಾಗಿ ಕಾಸರಗೋಡು ಕರ್ನಾಟಕದೊಂದಿಗೆ ಗುರುತಿಸಿಕೊಳ್ಬೇಕು. ಒಂದು ಸಾಂಸ್ಕೃತಿಕವಾದಂಥ ಒಂದು ಸಂಬಂಧ ಆದರೂ ಕಾಸರಗೋಡು ಕರ್ನಾಟಕದೊಂದಿಗೆ ಅದು ಬೆಳಿಬೇಕನ್ನೋದು ನಮ್ಮ ಆಶಯ. ಬಹಳ ಕನ್ನಡಿಗರು ಕಮ್ಮಿ ಆಗ್ತಾ ಇದ್ದಾರೆ. ಬೇರೆ ಬೇರೆ ಕೆಲಸಗಳ ನಿಮಿತ್ತ ಇರ್ಬೋದು ಅಥವಾ ಇಲ್ಲಿಯ ಪರಿಸ್ಥಿತಿಯ ನಿಮಿತ್ತ ಇರ್ಬೋದು, ವಾತಾವರಣದ ನಿಮಿತ್ತ ಇರ್ಬೋದು, ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ಕಾಸರಗೋಡಲ್ಲಿ ಕನ್ನಡ ಹಿಂದಿನ ವೈಭವವನ್ನು ಕಾಣಬೇಕು, ಕನ್ನಡಿಗರು ಕನ್ನಡಿಗರಾಗಿಯೇ ಇರಬೇಕು ಅನ್ನೋದು ನಮ್ಮ ಒಂದು ಆಶಯ. ಯಾಕಂದರೆ ಭಾಷೆಗಳಲ್ಲಿ ನಮಗೇನು ಯಾವುದೇ ವಿರೋಧ ಇಲ್ಲ. ಎಲ್ಲ ಭಾಷೆಗಳು ನಮ್ಮ ದೇಶದ ಭಾಷೆಗಳದು. ನಾವು ಕನ್ನಡವನ್ನು ಪ್ರೀತಿಸ್ತೇವೆ, ಮಲಯಾಳವನ್ನು ಪ್ರೀತಿಸ್ತೇವೆ ಅಥವಾ ಹಿಂದಿಯನ್ನು ಪ್ರೀತಿ ಎಲ್ಲವನ್ನು ಪ್ರೀತಿಸ್ತೇವೆ. ನಮಗೆ ನಮ್ಮದೇ ಆದಂಥ ಒಂದು ಮಾತೃಭಾಷೆ ಅಂತ ಇರ್ತದೆ, ಅದನ್ನು ನಾವು ಹೆಚ್ಚಾಗಿ ಪ್ರೀತಿಸ್ತೇವೆ.
0: ಪೂಜ್ಯ ಸ್ವಾಮೀಜಿಗಳೇ, ತುಂಬ ವಿಚಾರಗಳು ತಮ್ಮಿಂದ ಬಂತು. ಬಹುಶಃ ಈಗ ಕವಿಗಳಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ, ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಕೆಲಸ ಮಾಡುವವರಿಗೆ ಒಂದು ಆಶ್ರಯ ತಾಣವಾಗಿರತಕ್ಕಂತಹ ಒಂದು ಶ್ರೀಮಠ. ಇದರಲ್ಲಿ ಈಗ ತಾವು ಮಾಡ್ತಿರುವಂಥ ಕೆಲಸ ಕೂಡ ಅದೇ, ಹಿರಿಯರ ಪರಂಪರೆಯನ್ನು ಮುಂದುವರಿಸುವುದು, ಅದರ ಜೊತೆಗೇ ಹೊಸ ಸಮಾಜಕ್ಕೆ ಬೇಕಾದದ್ದನ್ನು ಕೊಡುವಂಥ ಒಂದು ಪ್ರಯತ್ನ. ನಮ್ಮ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಶ್ರೋತೃಗಳು ಕೇಳ್ತಾ ಇರುವಂಥದ್ದು ಕಲಾಸಾರಂಗನಲ್ಲಿ. ಈಗ ಕೊನೆಯದಾಗಿ ನಮ್ಮ ಶ್ರೋತೃಗಳಿಗೆ ಒಂದು ಅಧ್ಯಾತ್ಮದ ಒಂದು ಅನುಸರಣೆ ಅಥವಾ ಧಾರ್ಮಿಕವಾದಂಥ ಚಿಂತನೆ, ಈಗಿನ ಮಕ್ಕಳಿಗೆ ಅದು ಭಾಳ ಮುಖ್ಯ ಆಗ್ತದೆ. ಯಾಕಂದರೆ ಬೇರೆ ಬೇರೆ ಒತ್ತಡಗಳಿರುವಂಥ ಸಂದರ್ಭದಲ್ಲಿ ಮಾನಸಿಕವಾದಂಥ ಶಾಂತಿ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಒಂದು ಪ್ರಯತ್ನ ಎಳೆಯ ತಲೆಮಾರಿಂದ ನಮಗೆ ಆಗಬೇಕು. ಆ ಬಗ್ಗೆ ಏನು ಹೇಳ್ತೀರಿ ತಾವು?
1: ಅಂದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾನೆ, ಸ್ವಧರ್ಮೇ ನಿಧನಂಶಯಃ ಅಂತ. ಯಾಕಂದರೆ ನಮ್ಮ ಧರ್ಮದಲ್ಲಿ ನಾವು ಬಾಳಬೇಕು. ಹಾಗೆಂತ ಹೇಳಿ ಇತರ ಮತಗಳನ್ನು ನಾವು ದ್ವೇಷಿಸಬೇಕು ಅಂತ ಅದು ದೇವರು ಹೇಳೋದಿಲ್ಲ, ನಾವು ಹೇಳೋದಿಲ್ಲ. ನಾವು ಇತರ ಮತದವರನ್ನು ನಾವು ಪ್ರೀತಿಸಿಕೊಂಡು ನಮ್ಮ ಧರ್ಮ ನಮಗೆ ಮುಖ್ಯ, ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ನಮ್ಮ ಧರ್ಮದಲ್ಲಿ ಇದ್ದುಕೊಂಡು ನಮ್ಮ ಧರ್ಮದ ಆಚರಣೆಗಳನ್ನು ನಾವು ಮಾಡಿಕೊಂಡು ಇತರ ಮತದವ್ರನ್ನು ಕೂಡ ನಾವು ಪ್ರೀತಿಸಿಕೊಂಡು ಆ ರೀತಿಯಲ್ಲಿ ಬದುಕಿದರೆ ಖಂಡಿತವಾಗಿಯೂ ನಮ್ಮ ದೇಶ ಅದು ವಿಶ್ವಗುರು ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ನಾವು ದೇವಧರ್ಮ ದೇಶಧರ್ಮ ಅಂತ, ನಾವು ದೇವರನ್ನು ನಮ್ಮ ಧಾರ್ಮಿಕವಾದ ನಂಬಿಕೆಗಳನ್ನು ಎಷ್ಟರ ಮಟ್ಟಿಗೆ ನಾವು ಗೌರವಿಸ್ತೇವೆ ಅದೇ ರೀತಿಯಲ್ಲಿ ನಾವು ರಾಷ್ಟ್ರವನ್ನು ಕೂಡ ಗೌರವಿಸಬೇಕು ಮತ್ತು ಅದನ್ನು ನಾವು ನೆನಪಲ್ಲಿಟ್ಟುಕೊಳ್ಬೇಕು. ಆಗ ಮಾತ್ರ ರಾಷ್ಟ್ರ ಇನ್ನಷ್ಟು ಸದೃಢ ಆಗಲಿಕ್ಕೆ ಅದು ಕಾರಣ ಆಗ್ತದೆ. ಯಾಕೆಂದರೆ ಇವತ್ತು ರಾಷ್ಟ್ರವನ್ನು ಪ್ರೀತಿಸಿದರೆ ಅಥವಾ ರಾಷ್ಟ್ರದ ಬಗ್ಗೆ ಮಾತಾಡಿದರೆ ಅದಕ್ಕೆ ಏನೋ ಒಂದು ಅರ್ಥ ಬರುವ ಒಂದು ಕಾಲ ಬಂದಿದೆ ಈಗ. ಹಾಗಿರುವಾಗ ಅದಲ್ಲ, ನಾವು ದೇವರನ್ನು ಪ್ರೀತಿಸಿದ ಹಾಗೆ ದೇಶವನ್ನು ಕೂಡ ಪ್ರೀತಿಸಬೇಕು. ಆ ರೀತಿಯಲ್ಲಿ ಮುಂದಿನ ಜನಾಂಗ ಮುಂದುವರಿಬೇಕು ಮತ್ತು ಅವರವರ ಧರ್ಮದ ಬಗ್ಗೆ, ಅವರವರ ಯುವ ಪೀಳಿಗೆಗೆ ಅದರ ಬಗ್ಗೆ ಒಂದು ಮಾಹಿತಿ ಬೇಕು ಮತ್ತು ಅದರ ಅರಿವು ಬೇಕು. ಆಗ ನಮ್ಮ ಸಮಾಜದಲ್ಲಿ ಯಾವುದೇ ಗೊಂದಲಗಳಿರುವುದಿಲ್ಲ. ಯಾಕೆಂದರೆ ನಾವು ಈಗ ಎಷ್ಟೋ ಧಾರ್ಮಿಕ ಕಾರ್ಯಗಳನ್ನು ನೋಡ್ತೇವೆ. ಒಂದು ಚಿಕ್ಕ ಮಕ್ಕಳು ಇಲ್ಲದಿದ್ದರೆ ಒಂದು 50 ವರ್ಷ ಆದಮೇಲೆದವರು ಅಥವಾ 40 ವರ್ಷ ಆದಮೇಲೆ ಒಂದು 20 ವರ್ಷ 15 ವರ್ಷದವರು 30 ವರ್ಷದವರೆಲ್ಲ ಕಾಣಲಿಕ್ಕೆ ಸಿಗೋದಿಲ್ಲ.
2: ಹೌದು,
1: ಖಂಡಿತವಾಗಿ ಅವರು ಇದರಲ್ಲೇ ಪಾಲ್ಗೊಳ್ಬೇಕು. ಆಗ ಮಾತ್ರ ನಮ್ಮ ಸಂಸ್ಕೃತಿಗಳು, ನಮ್ಮ ಧಾರ್ಮಿಕ ಅರಿವುಗಳು ಅವರಲ್ಲಿ ಮೂಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ದೇಶದ ಪಂಚಾಂಗ ಹೇಳೋದು ನಮ್ಮ ಧಾರ್ಮಿಕ ನಂಬಿಕೆಗಳು ಮತ್ತು ನಮ್ಮ ಕಲಾ ಸಾಂಸ್ಕೃತಿಕ ಶ್ರೀಮಂತಿಕೆಗಳು
0: ಖಂಡಿತ.
1: ಅದೆರಡನ್ನು ನಾವು ಅರ್ಥ ಮಾಡಿಕೊಳ್ಬೇಕಿದ್ರೆ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ಬೇಕು. ಆ ರೀತಿಯಲ್ಲಿ ನಾವು ಈಗಿನ ಯುವಜನತೆಗೆ ನಮ್ಮ ಸಂದೇಶ ಅಂದರೆ ಜಾಗೃತರಾಗಬೇಕು ಈ ವಿಷಯಗಳಲ್ಲಿ. ಧರ್ಮದ ಮತ್ತು ರಾಷ್ಟ್ರದ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು, ಅದರ ಅರಿವನ್ನು ನಾವು ಮೂಡಿಸ್ಕೊಳ್ಬೇಕು. ಆಗ ಖಂಡಿತವಾಗಿಯೂ ನಮ್ಮ ದೇಶ, ಭಾರತ ದೇಶ ವಿಶ್ವಗುರು ಆಗ್ತದೆ.
0: ತುಂಬ ಧನ್ಯವಾದಗಳು ಸ್ವಾಮೀಜಿ. ಬಹುಶಃ ಇಂಥ ವಿಚಾರಗಳೆಲ್ಲ ತಮ್ಮಂಥವರ ಬಾಯಿಂದಲೇ ಬರಬೇಕು. ಶಂಖದಿಂದಲೇ ತೀರ್ಥ ಬಂದಾಗ ಸ್ವಲ್ಪ ಅದರ ಪರಿಣಾಮ ಆಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಬಹುಶಃ ಇವತ್ತು ನಿಮ್ಮ ಜೊತೆಗೆ ಮಾಡಿರುವಂತಹ ಈ ಒಂದು ಸಂವಾದ ಏನಿದೆ ಅದು ಅನೇಕರಿಗೆ ಒಂದು ಪ್ರಚೋದನಾತ್ಮಕವಾಗಿ ಇದೆ ಅಂತ ನಾನು ಭಾವಿಸ್ತೇನೆ. ಗಡಿನಾಡಿನ ಈ ಒಂದು ಭಾಗದ ಶ್ರೀ ಮಠಕ್ಕೆ ಬಂದು ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮಗಾಗಿ ನೀವು ಕೊಟ್ಟದ್ದಕ್ಕೆ ಬೇಕಾಗಿ ವಿಶೇಷವಾಗಿ ಸಾರಂಗದ ಎಲ್ಲ ಆಡಳಿತ ವರ್ಗದ ಪರವಾಗಿ ಮತ್ತು ಶ್ರೋತೃವರ್ಗದ ಪರವಾಗಿ ತಮಗೆ ಪ್ರಣಾಮಗಳು.
1: ನಿಮ್ಮ ಸಾರಂಗ ಇದರ ವಾಹಿನಿಯ ಬಗ್ಗೆ ನಾನು ಕೇಳಿದ್ದೇನೆ ಮತ್ತು ಅದರ ಬಗ್ಗೆ ನಾನು ಇದರಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ, ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನೀವು ಜನರಿಗೆ ಕೊಡ್ತಾ ಇದ್ದೀರಿ. ಖಂಡಿತವಾಗಿ ನಮಗೊಂದು ಹೆಮ್ಮೆ ವಿಷಯ. ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಅಂದರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಅಲ್ಲಿಯ ಒಂದು ಪ್ರಜೆಗಳಾಗಿ ನಮಗೆ ನಿಮ್ಮ ವಾಹಿನಿಯ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ. ನಿಮ್ಮ ವಾಹಿನಿ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕವಾಗಿ ಕೆಲಸಗಳನ್ನು ಮಾಡಲಿ, ವಾಹಿನಿಗೆ ಇನ್ನಷ್ಟು ಹೆಸರು ಬರಲಿ ಅಂತ ನಮ್ಮ ಹಾರೈಕೆ.
0: ತುಂಬ ಧನ್ಯವಾದಗಳು ಶ್ರೋತೃಗಳೇ. ಪೂಜ್ಯ ಪರಮ ಪೂಜ್ಯರಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರ ಚಾತುರ್ಮಾಸ್ಯದ ಈ ವೇಳೆಯಲ್ಲಿ ಕಲಾ ಕಾರ್ಯಕ್ರಮಗಳು ನಿರಂತರ ಒಂದು ಸಮಾರಾಧನೆ ರೀತಿಯಲ್ಲಿ ಇಲ್ಲಿ ನಡೆಯುತ್ತಾ ಇದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬಂದಂಥ ಕಲಾವಿದರನ್ನು ಗೌರವಿಸಿಕೊಂಡು ಎಲ್ಲರನ್ನು ಮಾತಾಡಿಸಿಕೊಂಡು ಭಕ್ತರಿಗೂ ದರ್ಶನವನ್ನು ಕೊಟ್ಟುಕೊಂಡು ಆ ಮೂಲಕ ಎಲ್ಲರ ಒಂದು ಸ್ವಾಮೀಜಿಯಾಗಿ ಇರತಕ್ಕಂಥವರು ನಮ್ಮ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು. ಅವರಿಗೆ ಸಮಸ್ತ ನಮ್ಮ ಬಳಗದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನ್ನ ಜೊತೆ ಸಾರಂಗ ಬಳಗದ ಎಡ್ವರ್ಡ್ ಲೋಬಾ ಅವರಿದ್ದಾರೆ, ಹಾಗೆ ಕ್ಷೇತ್ರದ ಆಡಳಿತಾಧಿಕಾರಿಯಾದಂಥ ರಾಜೇಂದ್ರ ಕಲ್ಲೂರಾಯರಿದ್ದಾರೆ, ನಮ್ಮ ಆತ್ಮೀಯರಾದ ಕಲಾವಿದರು ಹರಿದಾಸರು ಪಿ ವಿ ರಾವ್ ಪೇಜಾವರವರು ಕೂಡ ಇದ್ದಾರೆ. ಈ ಎಲ್ಲ ಜನರ ಜೊತೆಗೆ ಇವತ್ತು ಸಾಕಷ್ಟು ಕಲಾವಿದರು ಸೇರಿದ್ದಾರೆ, ತುಂಬ ಕಲಾಸಕ್ತರು ಕೂಡ ಇಲ್ಲಿ ಸೇರಿದ್ದಾರೆ. ಒಂದು ರೀತಿಯಲ್ಲಿ ಒಂದು ರೀತಿಯ ನಿಜವಾದಂಥ ಸತ್ಸಂಗ ಇಲ್ಲಿ ನಡೀತಾ ಇರುವಂಥದ್ದು. ಕಲಾ ಸಾರಂಗಕ್ಕೆ ಬಹಳ ಧನ್ಯತಾ ಭಾವ ಬಂದಿದೆ. ಇದು ನಮ್ಮ ಸ್ವಾಮೀಜಿಯವರ ಮಾತುಗಳು. ಮುಂದಿನ ಕಲಾಸಾರಂಗದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕೋಳಿ, ನಮಸ್ಕಾರ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಜೀವನದ ಮೌಲ್ಯ ಜೀವನದ ಸಂಸ್ಕೃತಿ. ಅವನು ಕೆನೆತ್ ಪಾವೆಲ್ ಹೇಳ್ತಾನೆ, ಅಮೆರಿಕನ್ ಲೀಡರ್ ಹೇಳ್ತಾನೆ, ಇಫ್ ಯು ಆರ್ ಎ ಗುಡ್ ಲೀಡರ್ ಇನ್ ಲೈಫ್ ಯು ಆರ್ ದಿ ಮೋಸ್ಟ್ ಕಲ್ಚರ್ಡ್ ಪರ್ಸನ್. ಅದ ಲಕ್ಷಣ ಏನು ಅಂದ್ರೆ, ಇಫ್ ಯು ಆರ್ ಸ್ಕೇರ್ಡ್ ಡೋಂಟ್ ಲುಕ್ ಸ್ಕೇರ್ಡ್, ಇಫ್ ಯು ಆರ್ ಹಂಗ್ರಿ ಡೋಂಟ್ ಲುಕ್ ಹಂಗ್ರಿ, ಇಫ್ ಯು ಆರ್ ನರ್ವಸ್ ಡೋಂಟ್ ಲುಕ್ ನರ್ವಸ್, ಬಿಕಾಸ್ ಪೀಪಲ್ ಅರೌಂಡ್ ಯು ಬಿಕಮ್ ನರ್ವಸ್. ಈ ಸುಸಂಸ್ಕೃತ ಬದುಕುವಂತ ರೀತಿ ಇದು. ನನಗೆ ಗಾಬರಿ ಆಗ್ಬೋದು, ಚಿಂತೆ ಆಗ್ಬೋದು, ಆದ್ರೆ ಚಿಂತಾಕುಲ್ ನಂಗೆ ಇಡಬೇಡ, ತಲೆ ಕೆಡಿಸ್ಕೊಂಡು ಕೂತ್ಕೋಬೇಡ, ಇರು ಸಂಭ್ರಮದಿಂದ ಇರು, ಹೋಗೋ ತನಕ ಚೆನ್ನಾಗಿ ಬದುಕು. ಇದು ಸುಸಂಸ್ಕೃತ ಬದುಕಿದಂತ ರೀತಿ, ಸರಸತೆ ಅಂತ ಕರೆಯುವುದು. ಜೀವನದಲ್ಲಿ ಎಲ್ಲೆಲ್ಲಿ ಒಳ್ಳೇದಿದೆಯೋ ತಗೊಂಡ್ಬರ್ಬೇಕು, ಒಳ್ಳೇದು ಕಾಣಬೇಕು. ಜಗತ್ತಲ್ಲಿ ನೆಗೆಟಿವ್ ನೋಡ್ಕೊಂಡ್ಬಿಟ್ಟಿದೀವಿ ನಾವು, ಎಷ್ಟು ಕಟ್ಟಿ ಕೂತ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಬರೀ ಕೆಟ್ಟದೇ ಕಾಣಿಸುತ್ತೆ ನಮ್ಮ ತಲೆಗೆ, ಕಾಣಿಸೋದು ಬೇಡ. ಆದ್ರಿಂದ ಅದು ಮಾಡಿಕೊಂಡಾಗ ನನಗೆ ಗೊತ್ತಿಲ್ಲದ ಹಾಗೆ ನಾನು ಒಳ್ಳೆ ಗುಣಗಳನ್ನು ಆರಿಸ್ಕೊಂಡು ಬದುಕಬೇಕು.

0: You're listening to Radio Sarang, 107.8 FM.
1: ನನ್ನ ಸೋದರ ಮಾವ ಧೀರು ಮಾಮ ಅಂತಿದ್ರು, ಅವ್ರ ಬಗ್ಗೆ ಬಹಳ ಬರ್ದಿದ್ದೀನಿ ನಾನು. ಕಷ್ಟಪಟ್ಟದ ಜೀವ ಅಂದ್ರೆ ಅಸಾಧ್ಯ ಕಷ್ಟಪಟ್ಟ ಜೀವ. ಒಂದು ಕಾಲಕ್ಕೆ ಇದು ಕರ್ನಾಟಕಕ್ಕೆ, ತಮಿಳುನಾಡು, ಕೇರಳ ಎಲ್ಲದಕ್ಕೂ ಸಿಗಂಧದ ಮರ ಸಪ್ಲೈ ಮಾಡುವಂತ ಕಾಂಟ್ರಾಕ್ಟರ್ ಆದ. ಧಾರವಾಡದಲ್ಲಿ ಒಂದು ಎಕರೆ ಜಾಗದಲ್ಲಿ ಮನೆ, ಒಂದು ಬಂಗ್ಲೆ, ಮನೆ ಮುಂದೆ 3 ಮರ್ಸಿಡಿಸ್ ಕಾರ್. ಐ ಆಮ್ ಟಾಕಿಂಗ್ ಆಫ್ 1930s and 1940s. ಅಷ್ಟು ಶ್ರೀಮಂತ ಆಗಿದ್ದವನು. ಮನೆಯವರೇ ಮೋಸ ಮಾಡಿಬಿಟ್ರು, ಓಡಿ ಹೋಗ್ಬೇಕಾಯ್ತು ಮನೆ ಬಿಟ್ಟು, ಪೊಲೀಸ್ ಕೇಸ್ ಆಗ್ತದೆ ಅಂತ. ಓಡಿ ಹೋಗಿ ಬಾಂಬೆದಲ್ಲಿ ಯಾವುದೋ ಫುಟ್ಪಾತ್ ನಾನು ಮಲ್ಕೊಂಡು, ಯಾವುದೋ ಅಂಗಡಿ ಮುಂದೆ ಮಲ್ಕೊಂಡು, ಕೂಲಿ ಕೆಲಸ ಮಾಡಿ ಬದುಕೊಂಡ್ರು. ಬಿಡ್ಲಿಲ್ಲ, ಅಲ್ಲಿ ಇದ್ಕೊಂಡು ಕೋರ್ಟಲ್ಲಿ ಹೋಗಿ ವ್ಯಸ ಮಾಡಿ ತಾನು ನಿರಪರಾಧಿ ಅಂತ ಪ್ರೂವ್ ಮಾಡಿ ಹೆಂಡತಿ ಮಕ್ಕಳಿಗೆಲ್ಲ ಡಾಕ್ಯುಮೆಂಟ್ ಕೊಟ್ಟರು. ಧಾರವಾಡಕ್ಕೆ ಬರಲಿಲ್ಲ, ವಾಪಸ್ ಬಾಂಬೆದಲ್ಲಿ ಉಳ್ಕೊಂಡ್ರು. ಜೀವನ ನೋಡಿ, ಎಲ್ಲಿದ್ದಂಥ ಮನುಷ್ಯ ಪೂರ್ತಿ ಫುಟ್ಪಾತಿ ಬಂದ್ಬಿಟ್ಟಿದ್ರು. ಮತ್ತೆ ಪ್ರಯತ್ನ ಮಾಡಿ ಡಾನ್ ಮಿಲ್ಸ್ ಅಂತಿದೆ ಬಾಂಬೆದ ದೊಡ್ಡ ಮಿಲ್ಸ್, ಅದು ಅದ್ರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ್ರು. ಜೀವನ ನೋಡಿದ್ರೆ ECG ಕ್ರಾಫ್ಟ್ ಕಂಡಂಗೆ ಕಾಣಿಸ್ತದೆ ಆ ಥರ. ಆದರೆ ಅಲ್ಲಿ ಎತ್ತರದಿಗಿದ್ದಾಗ ಪೂರ್ತಿ ಕೆಳಗಿದ್ದಾಗ ಅದೇ ಥರದ ಹಿರುಮಮ್ಮ ನಗನಾಗ್ತಾ ಇರೋರು. ಯಾರ್ಯಾರು ಮೋಸ ಮಾಡಿದ್ರು ಎಲ್ಲರೂ ಇದ್ರು ಸುತ್ತಮುತ್ತಲ. ಬಿಸಿಟ್ಟು ಬರೋಲ್ಲೇನ್ರಿ ಅವ್ರು ನೋಡಿದಾಗಂತ, ಯಾಕಪ್ಪ ಸಿಟ್ಟು, ನನ್ನ ಕರ್ಮ, ಏನೋ ತೊಂದರೆ ಬರೋದಿತ್ತು, ಆಯ್ತು ಪಾಪ, ಅವ್ರು ಯಾಕೆ ಹೇಳ್ಬೇಕು ನಾನು, ಇದು ಬದುಕೋಕೆ ಸಾಧ್ಯ ಇದೆಯೇನ್ರಿ? ಹಂಗೆ ಕೊನೆವರೆಗೂ ಹಂಗೆ ಬದುಕಿದ್ರು ಅವರು. ಯಾರೊಬ್ಬರನ್ನು ಟೀಕೆ ಮಾಡಲಿಲ್ಲ. ಯಾರನ್ನು ಟೀಕೆ ಮಾಡ್ತೀರಿ? ನನ್ನ ಕರ್ಮ ಆಯಿತು, ಕಷ್ಟಪಡೋದು ಆಯ್ತು, ತೊಂದರೆ ಇಲ್ಲ, ಅವ್ರಿಗೆ ಯಾಕೆ ಮಾಡ್ಬೇಕು ನಾನು, ಅವ್ರ ಧರ್ಮ ಕರ್ಮ ಅವ್ರ ಸುತ್ತ ಅಂತ ಹೇಳಿ ಕೊನೆವರೆಗೂ ಲಾಸ್ಟ್ ಡೇ ಕೂಡ ತಾವು ಬಂದವರಿಗೆಲ್ಲ ಜ್ಯೂಸ್ ಮಾಡಿಕೊಟ್ಟು, ಸಾಕಪ್ಪ ಜನ್ಮ ಇನ್ನ ಅಂತ ಕುರ್ಚಿ ಮೇಲೆ ಚಾಚ್ ಕೂತ್ಕೊಂಡು ಕಲಾಸ್ ತೀರ್ಕೊಂಡ್ರು. ನನಗೆ ಯಾಕೆ ಹೇಳ್ತೀನಿ, ಸುಲಭವಾದ ಸಾವು ಬರಬೇಕಾದ್ರೆ ಮನಸ್ಸು ಸರಸವಾಗಿದ್ದರೆ ಮಾತ್ರ ಸಿಗುವಂಥದ್ದು. ಮನಸ್ಸು ಬರೀ ಅಂಟುಕೊಂಡಿದ್ರೆ ಬಿಡೋದಿಲ್ಲ ಅಂತ ಅಂಟುಕೊಂಡಿದ್ರೆ ಬಿಡುಗಡೆ ಕಷ್ಟ ಆಗ್ತದೆ. ಅದಕ್ಕೆ ಬಿಡುಗಡೆಗಾದರೂ ನಮ್ಮ ಮನಸ್ಸು ಸಂಸ್ಕೃತವಾಗಿರಬೇಕು, ಒಳ್ಳೇದನ್ನು ಗಮನಿಸಬೇಕು, ಒಳ್ಳೇದನ್ನು ಬಯಸಬೇಕು. ಒಳ್ಳೇದು ಕೆಟ್ಟ ಬಯಸೋ ಕಾರಣ ಇಲ್ಲ.

0: रेडियो सारंग 107.8 FM।
1: ಈ ವಿಷಯ ಹೇಳಬೇಕಾದ್ರೆ ನನ್ನ ಕಣ್ಣು ಮುಂದೆ ಬರೋದಿಷ್ಟು, ನಾನು ಸುಮಾರು 35-36 ವರ್ಷದ ಹಿಂದೆ ಈ ಪಾಠ ಶುರು ಮಾಡಿದಾಗ ಬೆಂಗಳೂರಿಗೆ ಹೋಗಿ ಆಗ ಕೆಲಸ ಬೇಗ ಸಿಗ್ತಾ ಇತ್ತು. 2 ಕಾಲೇಜಲ್ಲಿ ಒಂದೇ ಸಲ ನನಗೆ ಅಪಾಯಿಂಟ್ಮೆಂಟ್ ಆಗಿತ್ತು. 2 ಒಂದು ದೊಡ್ಡ ಕಾಲೇಜ್ ಭಾಳ, APS ಕಾಲೇಜ್ ಅಂತ ಭಾಳ ಫೇಮಸ್ ಹೆಸರು, ಅಲ್ಲಿ ಲೆಕ್ಚರರ್ ಅಂತ ಸೆಲೆಕ್ಷನ್ ಆಗಿತ್ತು. ಇನ್ನೊಂದು ಸಣ್ಣ ಕಾಲೇಜು, ಆ ವರ್ಷ ಶುರು ಆದಂಥ ಕಾಲೇಜು, ಅಲ್ಲಿ 2 ಸಿಕ್ಕಿತ್ತು. ನನಗೇನು ಮಾಡಬೇಕು ತೋಚಲಿಲ್ಲ. ಒಂದು ದೊಡ್ಡ ಕಾಲೇಜ್ ಹೆಸರಿದೆ, ಅಲ್ಲಿ ಹೋದ್ರೆ ಒಳ್ಳೇದಿತ್ತೇನೋ. ಇನ್ನೊಂದು ಹೊಸ ಕಾಲೇಜು, ನಾನೇ ಮೊದಲೇ ಟೀಚರಲ್ಲಿ, 2 ಹಿಡ್ಕೊಂಡು ರಾಮಕೃಷ್ಣ ಆಶ್ರಮಕ್ಕೆ ಹೋದೆ. ತಮಗೆಲ್ಲ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ಹೆಸರು ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಅಭಿನವ ವಿವೇಕಾನಂದ ಅಂತ ಹೆಸರಾಗಿದ್ದವರು. ನನಗನ್ಸ್ಮಟ್ಟಿಗೆ ವಿದ್ವತ್ತು, ಪಾಂಡಿತ್ಯ, ಪ್ರೀತಿ, ಅಂತಃಕರಣ ಎಲ್ಲ ಭಟ್ಟಿಗಿಳಿಸಿದ್ರೆ ಒಂದು ವ್ಯಕ್ತಿ ಆಗೋದಾದರೆ ರಂಗನಾಥಾನಂದಜಿ ಅದು. ಅವರಿದ್ದರು ಅಲ್ಲಿ, ಹೈದರಾಬಾದಲ್ಲಿದ್ದವರು, ಬೆಂಗಳೂರು ಬಂದಿದ್ದರು. ಅವ್ರು ನಮಸ್ಕಾರ ಮಾಡಿ ಹೇಳಿದೆ, ಸ್ವಾಮೀಜಿ ನನಗೆ 2 ಕಾಲೇಜಲ್ಲಿ ಕೆಲಸ ಸಿಕ್ಕಿದೆ, 2 ಪ್ರಶ್ನೆ ನಿಮಗಿದೆ. ಮೊದಲು ನಾನು ಯಾವ ಕಾಲೇಜಿಗೆ ಹೋಗಲಿ 2 ಪೈಕಿ, ಇನ್ನೊಂದು ನಾನು ಮೇಸ್ಟ್ ಆಗಲೋ ಬೇಡವೋ ನೀವು ಹೇಳಿ ಎಂದೆ. ಏನಿದೆ ಕಾಲೇಜ್ ಬಗ್ಗೆ ಹೇಳು ಅಂದರು. ಮೊದಲನೇ ಕಾಲೇಜ್ ತುಂಬ ದೊಡ್ಡ ಕಾಲೇಜು ಸ್ವಾಮೀಜಿ, ನಾನು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ 18ನೇದವನು. ನಾನು ಕಾಲೇಜಲ್ಲೆಲ್ಲ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ 18ನೇದವನು ನಾನು ಸೆಲೆಕ್ಷನ್ ಆದರೆ. ಅಷ್ಟು ದೊಡ್ಡ ಕಾಲೇಜ್, ಭಾಳ ಹೆಸರಿದೆ. ಇನ್ನೊಂದಕ್ಕೆ ಹೆಸರೇ ಗೊತ್ತಿಲ್ಲ, ಯಾರು ಮೊದಲೇದ್ದು ಗುಡಿಸಲ್ ಥರ ಇದೆ. ನಾನೇ ಮೊದಲೇ ಟೀಚರಲ್ಲಿ, ಪ್ರಿನ್ಸಿಪಾಲ್ ಬಿಟ್ಟು ನಾನೇ ಮೊದಲೇ ಟೀಚರು ಅಂತ ಹೇಳಿದೆ. ಅದಕ್ಕೂ ರಂಗನಾಥಾನಂದಜಿ ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ಇಟ್ ಈಸ್ ಬೆಟರ್ ಟು ಬಿ ಎ ಲೀಡರ್ ಆಫ್ ಎ ಸ್ಮಾಲ್ ಗ್ರೂಪ್ ರಾದರ್ ದೆನ್ ದಿ ಫಾಲೋವರ್ ಆಫ್ ಎ ಲಾರ್ಜ್ ಗ್ರೂಪ್ ಅಂದರು. ಒಂದು ಸಣ್ಣ ಗುಂಪಿನ ನಾಯಕನಾಗೋದು ವಾಸಿ, ದೊಡ್ಡ ಗುಂಪಿನ ಹಿಂಬಾಲಕ ಆಗೋದಕ್ಕಿಂತ ಅಂದರು. ನನಗೆ ಉತ್ತರ ಸಿಕ್ತು, ಆ ಸಣ್ಣ ಕಾಲೇಜಿಗೆ ಹೋದೆ, ಒಳ್ಳೇದಾಯ್ತು, ರಿಗ್ರೆಟ್ ಇಲ್ಲ.

ಅಲ್ಲೇ ಹುಡುಗ ಶಿವಣ್ಣ ಅಂತ ಅವನ ಹೆಸರು. ಶಿವ ದೇವಸ್ಥಾನದಲ್ಲಿ ಶಿವಣ್ಣ. ಅವನ ಕೆಲಸ ಏನ್ ಗೊತ್ತಾ? ಒಂದೇ ಕೆಲಸ ಅವನಿಗೆ, ಮಂಗಳಾರತಿ ಆಗೋ ತನಕನೂ ಗಂಟೆ ಬಾರಿಸ್ಬೇಕು, ಟನ್ ಟನ್ ಟನ್ ಗಂಟೆ ಹೊಡಿಬೇಕು. ಅವಂದೇ ಕೆಲಸ, ಅವಗೊಂದು ಅದು ಅಭ್ಯಾಸ ಆಗೋಗಿತ್ತು ಹೆಂಗ್ ಬಾರಿಸ್ಬೇಕು ಅಂತ. ದೇವಸ್ಥಾನ ಕಸ ಗುಡಿಸೋದು, ನೆಲ ತೊಳೆಯೋದು, ಗಂಟೆ ಬಾರಿಸು, ಇದರಲ್ಲೇ ಅವನ ಸಮಯ ಕಳೆದು ಹೋಗ್ತಿತ್ತು. ಅವನೇನ್ ಹುಡುಗರಾಗಿದೆ ಅಂತ ಇಲ್ಲೇ ಇದ್ದಾನ, ಅವನು ಈ ದೇವಸ್ಥಾನದಲ್ಲಿ ಇದ್ದಾನ 8 ವರ್ಷದಿಂದ. ಈಗ ಒಂದ್ ಸುಮಾರು 30-35 ವರ್ಷ ಅವನಿಗೆ. ದೇವಾಲಯ ಹೆಚ್ಚು ಪ್ರಖ್ಯಾತ ಆಗ್ತಾ ಇತ್ತು, ಕತೆ ಹಬ್ಬಿಡ್ತು, ಈ ದೇವಸ್ಥಾನ ಹರಕೆ ಹೊತ್ತಿರ ಆಗ್ಬಿಡುತ್ತೆ ಅಂತ ಹೇಳಿ ಜನ ಬರೋಕ್ ಶುರು ಮಾಡಿದ್ರು. ದೇಶ ವಿದೇಶಗಳನ್ನ ಜನ ಬರೋಕ್ ಶುರು ಮಾಡಿದ್ರು. ವಿದೇಶಿಯರು ಜಾಸ್ತಿ ಬರೋಕ್ ಶುರು ಮಾಡ್ಬಿಟ್ರು. ವಿದೇಶಿಯರು ಜಾಸ್ತಿ ಬಂದಾಗ ದೇವಸ್ಥಾನದಲ್ಲೂ ಕೆಲವು ಬದಲಾವಣೆ ಆಗೋಕ್ ಶುರು ಆಯ್ತು. ಈ ಪರದೇಶಿಯರಿಗೆ ಅರ್ಥ ಆಗುವಂಗೆ ಹೇಳ್ಬೇಕಲ್ಲ, ಯಾರೋ ದೇವಸ್ಥಾನದ ಅಧಿಕಾರಿಗಳು ಏನಿರ್ತಾರೆ ಆಡಳಿತ ವರ್ಗದವ್ರು ಹೇಳಿದ್ರಂತೆ, ಇಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಇಂಗ್ಲಿಷ್ ಬರಬೇಕು, ಇಂಗ್ಲಿಷ್ ಬರದೆ ಹೋದ್ರೆ ಪರದೇಶಿ ಅರ್ಥ ಆಗೋಲ್ಲ, ತೆಗೆದು ಹಾಕ್ಬಿಡಿ ಅವ್ರನ್ನೆಲ್ಲ, ಇಂಗ್ಲಿಷ್ ಬರೋರು ಮಾತ್ರ ಇಟ್ಟುಕೊಳ್ಳಿ ಎಂದ್ರು. ಯಾಕಂದ್ರೆ ಮಠಗಳಿಗೆ ಹೆಚ್ಚು ಆದಾಯ ಬರೋದು ಪರದೇಶಗಳು ಬಂದಾಗಲೇ. ಎಲ್ಲರೂ ಪಾಪ ಅರ್ಚಕರು ಕೂಡ ತೀರ್ಥ ಕೊಡೋರು ಎಸ್ ನೋ ಆಲ್ ರೈಟ್ ಪ್ಲೀಸ್ ವೇಟ್ ಅಂತ ಎಲ್ಲ ಕಲೆಕ್ಟ್ ಶುರು ಮಾಡಿದ್ರು ಅವರೆಲ್ಲ ಹೇಳೋಕೆ. ಶಿವಣ್ಣನ್ ಮಾತ್ರ ಇಂಗ್ಲಿಷ್ಗೆ ನೋಗಕ್ ಸಿಗಿಸೋಕ್ ಸಾಧ್ಯನೇ ಆಗಲಿಲ್ಲ, ಅವ್ನಿಗೆ ಬರೋಲ್ಲ ಪಾಪ. ಕೊನೆಗೆ ಧರ್ಮದರ್ಶಿಗಳು ಹೇಳಿದ್ರಂತೆ, ನೋಡಪ್ಪ ಒಂದು ತಿಂಗಳು ಸಮಯ ಕೊಡ್ತೀನಿ ನಿನಗೆ, ಅಷ್ಟೊಳಗೆ ಇಂಗ್ಲಿಷ್ ಕಲಿದೆ ಹೋದ್ರೆ ನಿನಗೆ ಕೆಲಸ ಇಲ್ಲ. ಆತ ಕೇಳ್ಕೊಂಡ, ಸ್ವಾಮಿ ಗಂಟೆ ಹೊಡಿಯೋದಕ್ಕೆ ಯಾಕೆ ಇಂಗ್ಲಿಷ್ ಬೇಕು ಅಂತ. ಇಲ್ಲಪ್ಪ, ಬಂದು ನಿನ್ನ ಕೇಳ್ತಾರೆ ದೇವಸ್ಥಾನ ಬಗ್ಗೆ, ನಿನಗೆ ಇಂಗ್ಲಿಷ್ ಬರಲ್ಲ, ಆದ್ರಿಂದ ಒಂದು ತಿಂಗಳು ತೆಗೆದು ಹಾಕ್ತೀವಿ ಕೆಲಸ ಅಂದ್ರು. ಪಾಪ ಹೆಂಗ್ ಕಲ್ತಾನೆ ಪಾಪ 35 ವರ್ಷಕ್ಕೆ, ಕೆಲಸ ಹೋಯ್ತು. ಇದುವರೆಗೂ ಬೇರೆ ಕೆಲಸ ಬಂದೇ ಇಲ್ಲ ಪಾಪ ಶಿವಣ್ಣನ, ಗಾಬರಿ ಆಗ್ಬಿಟ್ಟ. ಏನ್ ಮಾಡ್ಲಿ, ಸಂಸಾರ ನಡೀದ ಹೇಗೆ? ಯಾವ್ಯಾವುದೋ ಕೆಲಸ ಮಾಡ್ದ, ಯಾರ್ಯಾರನೋ ಕೇಳ್ಕೊಂಡ, ಯಾವುದು ಪೂರೈಸಲಿಲ್ಲ ಅವನಿಗೆ. ಒಂದ್ಸಲ ಹಿಂಗೆ ತಿರುಗಾಡ್ತಾ ಅಡ್ಡಾಡ್ತಿದ್ದ ರಸ್ತೆಯಲ್ಲಿ ನೀರಡಿಕೆ ಆಗ್ಬಿಡ್ತು. ಒಂದ್ ಸ್ವಲ್ಪ ಎಲ್ಲ ಚಹಾ ಕುಡಿಬೇಕು, ಸ್ವಲ್ಪ ಬಾಯಾರಿಕೆ ಕಮ್ಮಿ ಆಗ್ತದೆ ಅಂತ ಹೋಗ್ತಾನೆ. ಒಂದೂ ಚಹಾ ಅಂಗಡಿ ಇಲ್ಲ ಆ ರೋಡಲ್ಲಿ, ಒಂದೂ ಚಹಾ ಅಂಗಡಿ ಇಲ್ಲ. ಅವಾಗೊಂದು ತಲೆ ಹುಷಾರು ಹೊಳಿತು, ನನ್ನ ಹಾಗೆ ಬೇಕಾದಷ್ಟು ಜನ ಓಡಾಡಿರ್ಬೇಕಲ್ಲ ಇಲ್ಲಿ ಚಹಾ ಬೇಕು ಅಂತ ಹೇಳಿ, ಒಂದು ಅಂಗಡಿ ತೆಗೆದ್ಬಿಡೋಣ ಅಂತ ತಾನೇ ಏನ್ ಮಾಡಿದ, ಅವನ ಹೆಂಡತಿ ಇಬ್ರು ಕೂಡ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿ ಹಾಕೊಂಡ್ರು. ಹೆಂಡತಿ ಸಹಾಯ ಪಾತ್ರೆ ಎಲ್ಲ ತೊಳಿತಿದ್ಲು, ಇವನು ಚಹಾ ಮಾಡೋದು. ಏನು ಸಂಜೆವರೆಗೂ ಮಾಡೋರು, ಒಳ್ಳೆ ಚಹಾ ಮಾಡ್ತಿದ್ದ. ಅದ್ರ ಜೊತೆ ಹೆಂಡತಿ ರುಚಿ ರುಚಿ ತಿಂಡಿ ಮಾಡೋಕ್ ಶುರು ಮಾಡಿದ್ಲು, ಆ ಪ್ರಸಿದ್ಧಿ ಅದ್ರದ್ದು ಶುರು ಆಯ್ತು. ಜನ ಸರದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಆ ತಿಂಡಿ ತಿನ್ನೋಕೆ ಚೀ ಕುಡಿಯೋಕೆ ಬರ್ತಾ ಇದ್ರು. ಸ್ಲೋಲಿ ನಿಧಾನಕ್ಕೆ ಹೋಗಿ ಆ ಪೆಟ್ಟಿಗೆ ಅಂಗಡಿ ಹೋಗಿ ಅಲ್ಲಿ ಪಕ್ಕದ ಒಂದು ಬಿಲ್ಡಿಂಗ್ ತಗೊಂಡ, ಅದು ಹೋಟೆಲೇ ಆಯ್ತು. ದುಡ್ಡು ಸಂಪಾದನೆ ಆಗೋಕ್ ಶುರು ಆಯ್ತು. ಶಿವಣ್ಣನ ಬಿಡುವಲ್ದ ಕೆಲಸ, ಈಗ ಕೈಲಿ 16 ಹುಡುಗರು ಕೆಲಸ ಮಾಡೋಕ್ ಶುರು ಮಾಡಿದ್ರು. ಒಂದು 4-5 ವರ್ಷದೊಳಗೆ 4 ಹೋಟೆಲ್ ಆಯ್ತು. ಅವನು ಅವನ ಬೆಳವಣಿಗೆ ಕಂಡಂತ ಶ್ರೀಮಂತರು ಬರಂದ್ರು, ಇದು ಮಾಡೋ ದೊಡ್ಡ ಹೋಟೆಲ್ ಮಾಡಪ್ಪ, ಇಂಟರ್ನ್ಯಾಷನಲ್ ಹೋಟೆಲ್ ಮಾಡೋ, ನಾನು ಇನ್ವೆಸ್ಟ್ ಮಾಡ್ತೀನಿ ನಿನ್ ಮೇಲೆ ಅಂದ್ರು. ಆಯ್ತು ಇನ್ವೆಸ್ಟ್ ಮಾಡಿ ಅಂದ. ಏನು ಅಂಗಡಿ ತೆಗ್ದ ಶುರು ಮಾಡಿದ ಅವನು, ಇವತ್ತೊಂದು ಇಂಟರ್ನ್ಯಾಷನಲ್ ಹೋಟೆಲ್ ಮಾಡಿದ್ದಾನೆ. ಏನ್ ಲಕ್ಷಾಂತರ ವ್ಯವಹಾರ, ದಿನ ಲಕ್ಷಾಂತರ ವ್ಯವಹಾರ, 100 ಜನ ಬರಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅವನ ಕಡೆಗೆ, 100 ಕೋಟಿ ವ್ಯವಹಾರ ಆಗಿ ಶುರು ಆಯ್ತು. ಒಂದ್ಸಲ ಈ ಕಂಪನಿಯವ್ರು ಚಾರ್ಟರ್ಡ್ ಅಕೌಂಟೆಂಟ್ ಕಂಪನಿಯವ್ರು ಬಂದ್ರು ಶಿವಣ್ಣನ ಕಡೆ, ಕೆಲವು ದಾಖಲೆಗೆ ಸಹಿ ಹಾಕ್ಸ್ಕೋಬೇಕು ಅಂತ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕಲ್ಲ, ಸಹಿ ಮಾಡಿಸ್ಕೊಳಕ್ ಬಂದ್ರು. ಶಿವಣ್ಣ ಪೆನ್ ತಂದಾಗ, ಪೆನ್ ಬೇಡ ನನಗೆ, ಇಂಕ್ ಪ್ಯಾಡ್ ತಗೊಂಬನ್ನಿ ಅಂದ. ಯಾಕೆ ಪ್ಯಾಡ್ ಹಾಕಿದ್ರು, ನಾನು ಸಹಿ ಮಾಡಕ್ ಬರಲ್ಲ, ಹೆಬ್ಬೆಟ್ಟು ಓದ್ಬೇಕಲ್ವಾ ಅಂದ ಅವನು. ಅವನು ಕೇಳಿದ, ಚಾರ್ಟರ್ಡ್ ಅಕೌಂಟೆಂಟ್ ಸರ್, ಏನ್ ಸರ್ ನೀವು 100 ಕೋಟಿ ವ್ಯವಹಾರ ಮಾಡ್ತೀರಿ, ಸಹಿ ಮಾಡಕ್ ಬರಲ್ವಾ ನಿಮಗೆ ಅಂತ. ಇಲ್ಲಪ್ಪ ಬರಲ್ಲ ನನಗೆ, ಶಾಲೆ ಕಲ್ತಿಲ್ಲ ನಾನು, ಇಂಗ್ಲಿಷ್ ಬರಲ್ಲ ನನಗೆ. ಆಗೊಬ್ಬನ್ ಕೇಳಿದ್ದಂತೆ, ಸ್ವಾಮಿ ಓದು ಬರಹ ಬರದೇನೆ, ಇಂಗ್ಲಿಷ್ ಏನೂ ಬರದೇನೆ, ಇಷ್ಟು 100 ಕೋಟಿ ವ್ಯವಹಾರ ಮಾಡ್ತೀರಿ, ನಿಜವಾಗ್ಲೂ ಶಿಕ್ಷಣ ಪಡ್ಕೊಂಡು ಇಂಗ್ಲಿಷ್ ಚೆನ್ನಾಗಿ ಕಲ್ತಿದ್ರಿ, ಏನ್ ಮಾಡ್ತಿದ್ರಿ ನೀವು ಅಂತ ಕೇಳಿದಂತೆ. ಆಗ ಶಿವಣ್ಣ ಹೇಳಿದಂತೆ, ಇಂಗ್ಲಿಷ್ ಕಲ್ತಿದ್ರೆ ದೇವಸ್ಥಾನದ ಗಂಟೆ ಪಡ್ಕೊಂಡೇ ಇರ್ತಿದ್ದೆ ನಾನು ಅಲ್ವಾ, ಅದೇ ಮಾಡ್ತಿದ್ದಿಲ್ವಾ ಅವನು. ನಮಗೆ ಒಂದು ಶಕ್ತಿ ಇಲ್ಲ ಅಂತ ದುಃಖ ಪಡೋದು ಬೇಡ. ನಿಮ್ಗೆ ಶಕ್ತಿ ಇಲ್ಲ ಅಂತ ದುಃಖ ಪಡೋದಕ್ಕಿಂತ ಅದು ಬೇರೊಂದು ಸಾಧನೆಗೆ ಸಹಾಯಕ ಆಗಬಹುದು. ಒಂದು ಮಾತು ಸ್ನೇಹಿತರೆ ನಾನು ಹೇಳ್ತೀನಿ, ನಮ್ಮಲ್ಲಿ ಏನಿಲ್ಲ ಅಂತ ಚಿಂತಿಸಿ ಕೊರಗೋದು ಹೆಚ್ಚು. ನಾವು ನನಗೆ ಇದು ಬರೋಲ್ಲ, ಅಯ್ಯೋ ಅದಿಲ್ಲ ನನ್ನ ಕಡೆಗೆ, ಇದಿಲ್ಲ ಅಂತ ಒದ್ದಾಡ್ತೀವಿ. ನನಗೆ 100 ಗೊತ್ತಿರ್ಲಿಕ್ಕಿಲ್ಲ, 2 ಗೊತ್ತಿದೆಯೋ. ನಾನು ಇದೇ ಮಾತು ಕೇಳುದು, ಲತಾ ಮಂಗೇಶ್ಕರ್ಗೆ ಏನ್ ಬರುತ್ತೆ, ಹಾಡೋದು ಬರುತ್ತೆ, ಹಾಡೋದು ಬಿಟ್ರೆ ಇನ್ನೇನ್ ಬರುತ್ತೋ ಗೊತ್ತಿಲ್ಲ. ತೆಂಡೂಲ್ಕರ್ಗೆ ಕ್ರಿಕೆಟ್ ಬ್ಯಾಟಿಂಗ್ ಬಿಟ್ರೆ ಇನ್ನೇನ್ ಬರುತ್ತೋ ಗೊತ್ತಿಲ್ಲ ನನಗೆ ಅಲ್ವಾ. ಒಂದೇ ಸಾಕಲ್ವಾ ಸ್ವಾಮಿ, ಒಂದು ಕ್ರಿಕೆಟ್ ಆಟದಿಂದ ಜಗದ್ವಿಖ್ಯಾತನಾದಂತ ತೆಂಡೂಲ್ಕರ್, ಒಂದು ಹಾಡಿನಿಂದ ಜಗದ್ವಿಖ್ಯಾತರಾದಂತ ಲತಾ ಮಂಗೇಶ್ಕರ್ ಕಣ್ಣು ಮುಂದೆ ಮಾದರಿ ಇಲ್ವಾ ನಮಗೆ? ನಮ್ಮ ಕಡೆ ಏನಿಲ್ಲ ಅಂತ ಚಿಂತಿಸಿ ಕೊರಗೋದಕ್ಕಿಂತ ನಮ್ಮಲ್ಲಿ ಇರಬಹುದಾದಂತ ಶಕ್ತಿ ಮೇಲೆ ಮನಸ್ಸನ್ನ ಕೇಂದ್ರೀಕೃತ ಮಾಡಿದಾಗ ಎಂತಿಂತ ಸಾಧನೆ ಆಗ್ತದೆ ಗೊತ್ತಾ?

0: You're listening to Radio Sarang, 107.8 FM.
1: ವಿ ಸೀತಾರಾಮಯ್ಯ ಈ ಹೆಸರು ನೆನೆಸ್ಕೊಂಡ್ರೆ ಕಣ್ಣು ಒದ್ದೆ ಆಗತ್ತೆ. ನನಗಂತೂ ಅಂತ ಹೃದಯವಂತ ಮನುಷ್ಯನ ನಾವು ನೋಡಕ್ ಸಾಧ್ಯ ಇಲ್ಲ. ಅವ್ರ ಹೆಸರು ಎಲ್ರಿಗೂ ಗೊತ್ತಿರುವಂತದ್ದೇ. ಎಷ್ಟೋ ಜನಕ್ಕೆ ವಿ ಸಿ ಹೆಸರು ಗೊತ್ತಿಲ್ಲದೆ ಹೋದ್ರೂ ಅವ್ರು ಬರೆದಂತ ಕವನದ ಹಾಡು ಹಾಡು ಎಲ್ರಿಗೂ ನೆನಪಿರುತ್ತೆ. ಪ್ರತಿಯೊಂದು ಮದುವೆಯಲ್ಲಿ ಮಗಳನ್ನು ಗಂಡನ ಮನೆ ಕಳಿಸಿಕೊಡುವ ಸಂದರ್ಭ ಬಂದಾಗ ಎಲ್ಲರ ಮನಸ್ಸಿನಲ್ಲಿ ಬರುವಂತ ಹಾಡು ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು. ಅದ್ಭುತ ಹಾಡು. ಅದನ್ನು ಬರೆದಂಥವರು ವಿ ಸೀತಾರಾಮಯ್ಯ. ಆ ಹಾಡನ್ನು ಕೇಳಿದಾಗ ಬರೀ ಹೆಣ್ಣಿನ ತದ್ದೆ ತಾಯಿಯರು ಮಾತ್ರ ಅಲ್ಲ, ಅಲ್ಲಿದ್ದಂಥ ಎಲ್ಲರ ಕಣ್ಣು ಹೃದಯಗಳನ್ನು ಒದ್ದೆ ಮಾಡಿಬಿಡುತ್ತದೆ. ಇದು ಕನ್ನಡ ನಾಡು ಕಂಡಂತ ಅತ್ಯಂತ ಹೃದಯವಂತ ವಿ ಸಿ. ಅವ್ರ ಬಗ್ಗೆ ಒಬ್ಬರು ಕವಿಗಳು ಮಾತು ಹೇಳ್ತಾರ್ರಿ, ವಿ ಸಿ ಹೇಗಿದ್ರು ಅಂತ. ಅವ್ರು ಹೇಳ್ತಾರೆ, ಹೃದಯ ಅನ್ನೋದು ಎದೆ ಎಡಗಡೆ ಇದೆಯೋ ಬಲಗಡೆಯೋ ಎಲ್ಲೋ ಇದೆ ಅಂತ ವೈದ್ಯ ಶಾಸ್ತ್ರಜ್ಞರು ಹೇಳ್ತಾರೆ. ಆದ್ರೆ ಇಡೀ ದೇಹವೇ ಹೃದಯ ಆಗಿರುವಂತ ವ್ಯಕ್ತಿ ಸೀತಾರಾಮಯ್ಯ ಮಾತ್ರ. ಇಡೀ ದೇಹವೇ ಹೃದಯ ಅವ್ರು. ಎಲ್ಲಿ ನೋಡಿದ್ರೆ ಹೃದಯ ಅವ್ರು ಏನು ಅಸಾಧ್ಯ ಪ್ರೀತಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ, ಅವ್ರ ಮನೆಗೆ ಹೋದ್ರೆ ಎಷ್ಟು ಕಾಳಜಿ ಮಾಡಬೇಕು. ಅವ್ರ ಕಾಫಿ ಪುಡಿ ಈ ಅಂಗಡಿಯಿಂದಾನೇ ಬರಬೇಕು, ತರಕಾರಿ ಇಲ್ಲಿಂದಾನೆ ಬರಬೇಕು, ಆ ಅಡಿಗೆ ಮಾಡಿದಾಗ ಪಲ್ಯ ಮಾಡಿದಾಗ ಗೋಡಂಬಿ ಹಾಕಲೇಬೇಕು. ಇಷ್ಟೆಲ್ಲ ನಷ್ಟನಷ್ಟೆ. ಅವ್ರು ಪ್ರತಿಯೊಂದರಲ್ಲೂ ಸುಂದರತೆ ಕಾಣುವಂತ ಮನುಷ್ಯ. ಪ್ರತಿಯೊಂದರಲ್ಲೂ ಯಾರನ್ನು ಕನಸಿನಲ್ಲಿ ಕೂಡ ನೋಯಿಸೋಕೆ ಸಾಧ್ಯ ಇಲ್ಲ ಅವರು. ಅಜಾತ ಶತ್ರು. ಒಂದು ಬಾರಿ ಅವರು ಎದೆನೋವಾಯಿತು ಅಂತ ಹೇಳಿದ್ರಂತೆ, ಕಾಯಿಲೆ ಬಂತು ಅಂತ ಆಸ್ಪತ್ರೆಗೆ ಹೋದ್ರು. ವೈದ್ಯರು ಇವರು ಎದೆ ಭಾಗ ಎಕ್ಸ್ರೇ ಮಾಡಿದ್ರಂತೆ, ಎದೆ ಭಾಗದ್ದು. ಅದೇನದು ಅಂತ ವಿ ಸಿ ಕೇಳಿದ್ರು. ಆ ಡಾಕ್ಟರ್ ಅದನ್ನ ಬೆಳಕಿನೊಳಗೆ ಹಾಕಿ ನೋಡಿ ಎಲ್ಲ ಮಾಡಿ ವಿ ಸಿ ಕೊಟ್ಟರತ್ತೆ, ಇದು ನೋಡಿ ನಿಮ್ಮ ಎದೆ ಎಕ್ಸ್ರೇ ಇದು ಅಂತ. ಅದ್ರ ಕುತೂಹಲದಿಂದ ನೋಡಿದ್ರಂತೆ. ನೋಡ್ಬಿಟ್ಟು, ಛೇ ಇದೇನು ಪ್ರಾರಬ್ಧಪ್ಪ ಇದು, ಇದೇನು ಬಣ್ಣನ, ಡೆಪ್ತ್ ಇದೆಯಾ ಇದ್ರೊಳಗೆ? ಅವ್ರು ಬಹಳ ಕಲಾಕೃತಿಗಳನ್ನ ಚೆನ್ನಾಗಿ ವಿಮರ್ಶೆ ಮಾಡೋರು. ಇದಕ್ಕೇನು ಡೆಪ್ತ್ ಇದೆಯಾ, ಫಾರ್ಮ್ ಇದೆಯಾ, ಕಾನ್ಫಿಗರೇಷನ್ ಇದೆಯಾ, ಲೆವೆಲ್ ಇದೆಯಾ, ಯಾವುದೂ ಇಲ್ಲಲ್ರಿ. ಒಂದು ಒಳ್ಳೆ ಪೇಂಟಿಂಗ್ ಆಗಿದ್ರೆ ಇಡೀ ದಿವಸ ನೋಡ್ತಾ ಕೂತ್ಕೋಬಹುದಪ್ಪ. ಪಾಪ ವೈದ್ಯರ ಹಣೆ ಬರ, ಇಂಥವೇ ನೋಡ್ಕೊಂಡು ಕೂತ್ಕೋಬೇಕವರು. ನಮ್ಮ ಮೇಷ್ಟ್ರ ವೃತ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳೋರು. ಕಾವ್ಯ ಓದ್ಬಹುದು, ಸಂಗೀತ ಕೇಳ್ಬಹುದು. ವಿ ಸಿ ಅವರಷ್ಟೇ ಪ್ರಸಿದ್ಧವಾದದ್ದು ಅವ್ರ ರುಮಾಲು. ನಾನು ಒಂದ್ಸಲ ಸಿಕ್ಕಾಕೊಂಡು ಫಜೀತಿ ಆಗಿದ್ದೀನಿ. ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಮರುದಿವಸ ಅಂದ್ರೆ ಹೊಸ ರುಮಾಲ್ ಬೇಕದು. ಅಲ್ಲಿ ನಮ್ಮ ಕೋಟೆ ದೇವಸ್ಥಾನ ಹತ್ರ ಅಲ್ಲೊಂದು ಅಂಗಡಿಗಳು ಸಾಲಿಡದ ಅಂಗಡಿ ಇದಾವೆ, ಹೋಗೋಣ ಬನ್ನಿ ಮೇಷ್ಟ್ರೆ ಅಂದ್ರೆ ಹೋದ್ವಿ. ಅವ್ರಿಗೆ 103 ಕೌಂಟಿಂದೇ ಬೇಕು. ನನ್ಗೆ ಗೊತ್ತಿರಲಿಲ್ಲ ಮೊದಲು ಕೌಂಟ್ ಅಂದ್ರೆ ಏನು ಅಂತ. ಅವ್ರು ನೋಡಿದ ಮೇಲೆ ಗೊತ್ತಾದದ್ದು, ಆ ರುಮಾಲು 103 ಕೌಂಟಿಂದ ಇರ್ಬೇಕು. ಅಂಗಡಿಗೆ ಹೋಗ್ಬೇಕು, ಇದು 104, ಇದು 3 ಅಲ್ಲ. ಅವ್ನು 3 ಏನು ಗೊತ್ತಿಲ್ಲ, ಅದು 3 ಅಲ್ಲ 4, ಅದು ನನ್ನ 3 ಬೇಕು. 10 ಅಂಗಡಿ ತಿರುಗಾಡ್ಬೇಕು, ಅದೇ ಜಾತಿ ಮಲ್ ಬಟ್ಟೆ ತಗೋಬೇಕು, ಅದೇ ನಂಬರ್ ಬರಬೇಕು, ಅದನ್ನ ಮಡಿಚಿ ತಿಕ್ಕಿ ತಿಕ್ಕಿ ತಿಕ್ಕಿ ಅದು ರುಮಾಲ್ ಎಷ್ಟು ಚೆನ್ನಾಗಿ ಜೋಡಿಸ್ಕೋಬೇಕು. ನೀವು ವಿ ಸಿ ಅವ್ರ ಕಾವ್ಯ ಚೆನ್ನಾಗಿಲ್ಲ ಅಂದ್ರೆ ಬೇಜಾರಾಗ್ತಿರ್ಲಿಲ್ಲ ಅವ್ರಿಗೆ. ನಿಮ್ ಲೆಕ್ಚರ್ ಚೆನ್ನಾಗಿರ್ಲಿಲ್ಲ ಇವತ್ತಂದ್ರೆ ಬೇಜಾರಾಗ್ತಿರ್ಲಿಲ್ಲ. ನೀವು ಹಾಕೊಂಡದ್ ರುಮಾಲ್ ಸೊಟ್ಟಾಗಿತ್ತು ಅಂದ್ರೆ ಮಾತ್ರ ಕಷ್ಟ ಅವ್ರಿಗೆ, ಬಹಳ ಬೇಜಾರಾಗ್ಬಿಟ್ಟು. ವಾರಗಟ್ಲೆ ನೋಡ್ರಿ, ಹೋದ ಭಾನುವಾರ ಮಾತಾಡಿದ್ದೆ, ರುಮಾಲ್ ಸರಿ ಇರ್ಲಿಲ್ಲ ಅಂದ್ಬಿಟ್ರು ಅವರು. ಅಷ್ಟು ನಸನಸೆ ಸ್ವಭಾವದ ಮನುಷ್ಯ, ಅಸಾಧ್ಯ ಮೃದು. ಮನುಷ್ಯರು ಬಿಡಿ, ಒಂದು ಒಂದು ಗಿಡಕ್ಕೆ ಮರಕ್ಕೆ ನೋವಾಗಕ್ಕೂ ಆಗ್ತಿರ್ಲಿಲ್ಲ ಅವ್ರಿಗೆ. ಲಾಲ್ಬಾಗ್ ಅಲ್ಲಿ ವಾಕಿಂಗ್ ಹೋಗ್ಬೇಕು, ಪ್ರತಿಯೊಂದು ಮರ ಮುಟ್ಟಿ ಮುಟ್ಟಿ ಬರಬೇಕು, ಮುಟ್ಟಿ ಮುಟ್ಟಿ ಬರಬೇಕು. ಬರೀ ನೋಡೋದಷ್ಟೇ ಅಲ್ಲ, ಯಾರು ಹೋದ ಜೊತೆಗೆ ಹೋದ್ರೆ ಒಂದ್ ಮರ ಮುಟ್ಟಿ, ಈ ಮರ ಇದೆಯಲ್ಲ ನನ್ನ 35 ವರ್ಷ ಸ್ನೇಹಿತ ನೋಡಿ ಇದು ಅಂತ ಮೆಲ್ಲಿಗೆ ಆ ತಟ್ಟೋದಂದ್ರೆ ಜೋರಾಗಿ ಹೊಡೆಯಂಗಿಲ್ಲ, ಅದ್ ಮೇಲೆ ತಲೆಟಬೇಕು ಎಲ್ಲಿ ಪೆಟ್ಟಾಗ್ತದೋ ಅನ್ನೋ ಹಾಗೆ. ಒಂದು ಸಲ ಮಂಗಳೂರಿಂದ ಕೂಶಿ ಹರದಾಸ್ ಭಟ್ರು ಬಂದಿದ್ರು ವಿ ಸಿ ಅವ್ರನ್ನ ಯಾವ್ದೋ ಕಾರ್ಯಕ್ರಮ ಕರಿಬೇಕು ಅಂತ. ಅವ್ರಿಗೆ ಅನಿಸ್ತು ಅಂದ್ರೆ ವಿ ಸಿ ಬರ್ಲಿಕ್ಕಿಲ್ಲ ತಕ್ಷಣದ. ಈಗ ವಿ ಸಿ ಅವ್ರು 1 ತಿಂಗಳು 2 ತಿಂಗಳು ಮೊದಲೇ ಅವ್ರ ಕಾರ್ಯಕ್ರಮ ಎಲ್ಲ ಗೊತ್ತಾಗಿರೋದು, ಇದು ಮುಂದಿನ ವಾರನೇ ಇರೋ ಕಾರ್ಯಕ್ರಮ, ಬರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು, ಸಾರ್ ಹಿಂಗಿದೆ ಕಾರ್ಯಕ್ರಮಕ್ಕೆ ನೀವು ಬಂದಿದ್ರೆ ಚೆನ್ನಾಗಿತ್ತು ಅಂದ್ರು. ಹೇ ಬಂದಿದ್ರೆ ಚೆನ್ನಾಗಿತ್ತು, ಬಂದೇ ಬಿಡ್ತೀನಪ್ಪ ನಾನು ಅಂದ್ಬಿಟ್ರು. ಅವ್ರಿಗೆ ಆಶ್ಚರ್ಯ ಸಂತೋಷ ಎರಡೂ. ಮುಂದಿನ ವಾರದ ಕಾರ್ಯಕ್ರಮ ಬರೋ ಕಡೆ ಇದ್ದಾರೆ, ಇವ್ರು ಗಟ್ಟಿ ಕೈ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕಾಯ್ತಿದ್ರೇನೋ ಅನ್ನೋ ಹಾಗೆ ಸಂಭ್ರಮದಿಂದ, ಅಯ್ಯೋ ನೀವು ಬಂದದ್ ಬಹಳ ಒಳ್ಳೇದಾಯ್ತಪ್ಪ, ಕರೆದ್ ಬಹಳ ಒಳ್ಳೇದಾಯ್ತು, ನಾ ಬಂದ್ಬಿಡ್ತೀನಿ, 2 ದಿವಸ ಇರ್ಬೇಕಲ್ಲಿ ಅಂತ ಕೇಳಿದ್ರು. ಅವ್ರು 2 ದಿವಸ ಇರ್ಬೇಕಾಗತ್ತೆ. ಇಲ್ಲಪ್ಪ ಇನ್ನೊಂದು 2 ದಿವಸ ಸೇರಿಸಿ 4 ದಿವಸ ಇರ್ತೀನಿ ಅಂದ್ರು. ಅವ್ರಿಗೆ ಆಶ್ಚರ್ಯ, ಕರೆದ್ರೆ ಬರೋಲ್ಲ, ವಿ ಸಿ ಸಿಗೋದಿಲ್ಲ ಅಂತದು, 4 ದಿವಸ ಬರ್ತೀನಿ ಅಂತಾರಲ್ಲ ಏನು ವಿಶೇಷ? ಹರಿದಾಸ್ ಭಟ್ರು ಕೇಳಿಬಿಟ್ರಂತೆ, ಸರ್ ನೀವು ಬರ್ತೀರಿ ನಂಬಿಕೆ ಇರಲಿಲ್ಲ ನನಗೆ, 4 ದಿವಸ ಬರ್ತೀವಿ ಅಂತೀರಿ ಏನು ವಿಶೇಷ ಅಂತ. ಆಗ ವಿ ಸಿ ಹೇಳಿದ ಮಾತನ್ನು ಗಮನಿಸಿ ಸ್ನೇಹಿತರೆ, ವಿಶೇಷ ಏನಿಲ್ಲ ಭಟ್ರೆ, ಮನೆಯಲ್ಲಿ ನನ್ನ ಮಕ್ಕಳು ಮನೆ ಹಿಂದಿನ ಜಾಗ ಇದೆಯಲ್ಲ ಸ್ವಲ್ಪ, ಅಲ್ಲಿ ಮನೆ ಕಟ್ಟಬೇಕು ಅಂತ ತಯಾರಿ ಮಾಡ್ತಿದ್ದಾರೆ. ಅಲ್ಲಿ ನಡುವೆ ಒಂದು ಮಧ್ಯದ ಹಲಸಿನ ಮರ ಇದೆ, ಆ ಕಟ್ಟಡ ಕಟ್ಟಬೇಕಾದ್ರೆ ಹಲಸಿನ ಮರ ಕಡಿಬೇಕಾಗತ್ತೆ. ಮುಂದಿನ ವಾರ ಶುರು ಮಾಡ್ತಾರೆ ಅದನ್ನ. ಆ ಘೋರ ಕೆಲಸವನ್ನು ನನಗೆ ನೋಡಕ್ ಆಗೋದಿಲ್ಲ, ಅದಕ್ಕೆ ನಾನು ಯಾವ್ದಾದ್ರೂ ಊರಿಗೆ ಹೋಗ್ಬೇಕಂತಿದ್ದೆ. ನೀವು ಹೇಗೂ ಕರೆದಿದ್ದೀರಿ, ನಿಮ್ಮ ಊರಿಗೆ ಬರ್ತೀವಿ, 4 ದಿವಸ ಇದ್ದು ಆ ಮರ ಗಿರ ಕಡೋದಾದ್ಮೇಲೆ ವಾಪಸ್ ಬರ್ತೀನಿ ನಾನು ಅಂತ. ಈ ಥರದ ಇದ್ರು ನಮ್ಮ ವಿ ಸಿ. ಸೌಂದರ್ಯದ ಮಾಧುರ್ಯದ ಸರಸ ಸಜ್ಜನಿಕೆಯ ಪ್ರತಿರೂಪದಂತೆ ಇದ್ರು. ಅಂತವ್ರು ಸಿಗ್ತಾರೆ ನಮ್ಗೆಲ್ಲಾದ್ರು. ಯಾಕೆ ಮಾತನ್ನು ಹೇಳ್ತೀನಿ ಕೇಳುಗ್ರೆ ಅಂದ್ರೆ, ನಮ್ಮ ಸುತ್ತಮುತ್ತಲ ಅಂತ ಯಾವ್ದಾದ್ರೂ ಜೀವ ಇದ್ರೆ ಅದನ್ನ ಮೆಚ್ಕೋಬೇಕು, ಎತ್ತರಕ್ಕೆ ತೋರಿಸ್ಬೇಕು ಜನಕ್ಕೆ ವಿ ಸಿ ಅಂತವ್ರು ಇದ್ರು ಅಂತ. ಅಂಥವ್ರು ನಮ್ಮ ಸಂಸ್ಕೃತಿಗೆ ಪ್ರತೀಕರಾಗಿ ನಿಂತ್ಕೋತಾರೆ, ಸಂಸ್ಕೃತಿಯನ್ನ ಕಾಪಾಡ್ತಾರೆ, ತಾವು ಬದುಕಿರೋವರೆಗೂ ಸಂಸ್ಕೃತಿಯನ್ನ ಹರಡ್ತಾರೆ.

ಈಗಿನ ದಿವಸದಲ್ಲಿ ಉಪದೇಶಗಳು ಬೇಕಾದಷ್ಟು ಸಿಗ್ತವೆ, ಬೇಕೋ ಬೇಡವೋ, ಪುಕ್ಕಟೆ ಯಾಕೆ ಸಿಗೋದು ಅದೊಂದೇ ಅಂತ ಅನ್ಸುತ್ತೆ. ಈಗ ಉಪದೇಶ ಎಲ್ಲರೂ ಕೊಡ್ತಾರೆ. ಅಂತಹದೊಂದು ಉಪದೇಶದ ಕಥೆ ಇದು. ಒಂದು ಹಳ್ಳಿಯಲ್ಲಿ ಒಬ್ಬ ರೈತ, ಹೊಲ ಏನ್ ಜಾಸ್ತಿ ಇಲ್ಲ ಅವನು, ಆದ್ರೆ ಅವನೇನ್ ಮಾಡಿದ, ಒಂದು 10 ಆಕಳು ಸಾಕೊಂಡಿದ್ದ, ಹಸು ಸಾಕೊಂಡಿದ್ದ. ಆ ಹಸು ಕರು ಹಾಕ್ತಿತ್ತು, ಕರು ಮಾರಬೇಕು, ದುಡ್ಡು ಬರೋದು. ಅದ್ರ ಜೊತೆಗೆ ಹಸುವಿನ ಹಾಲು ಮಾರಿ ಜೀವನ ಮಾಡ್ತಾ ಇದ್ದ. ಕಷ್ಟಪಟ್ಟು ಮಾಡೋನು, ಒಂದಿಷ್ಟು ಹಾಲು ಬರೋದು, ಒಂದಿಷ್ಟು ಲಾಭ ಬರೋದು. ಒಂದ್ಸಲ ರೈತ ವಿಚಾರ ಮಾಡಿದ, ನಮ್ಮೂರಲ್ಲಿ ಒಬ್ಬ ಪಂಡಿತ ಇದ್ದಾನೆ, ದೊಡ್ಡ ಪಂಡಿತ, ದೊಡ್ಡ ದೊಡ್ಡ ಪುಸ್ತಕ ಓದ್ತಾನೆ, ದೊಡ್ಡ ದೊಡ್ಡ ದಪ್ಪದ ಪುಸ್ತಕ ಓದ್ತಾನೆ. ಅವನಿಗೆ ಬಹುಶಃ ಇನ್ನೂ ಏನಾದ್ರೂ ಹೊಸ ರೀತಿಗಳು ಗೊತ್ತಿದ್ರೆ ಕೇಳ್ಕೊಂಡ್ರೆ ಒಳ್ಳೇದಲ್ವಾ? ನಾನೇನು ಗೊತ್ತಿರೋ ವಿಷಯದಲ್ಲಿ ಮಾಡಿ ಹೈನು ಮಾಡ್ತಾ ಇದ್ದೀನಿ, ಹಾಲು ಮಾರ್ತಾ ಇದ್ದೀನಿ, ಅವರು ಕೇಳ್ಕೊಂಡ್ರೆ ಹಾಲು ಹೆಚ್ಚು ಬರುವಂತ ವಿಧಾನ ಸಿಗಬಹುದಾ ಅಂತ ಹೋಗಿ ಪಂಡಿತರನ್ನು ಕೇಳಿದ. ಪಂಡಿತರು ಇಲ್ಲ ಅನ್ಲಿಲ್ಲ, ಹೌದಪ್ಪ ಹೇಳ್ತೀನಿ, ನೀ ಹೆಂಗ್ ಸಾಕ್ತಾ ಇದ್ದೀಯ ಹಸುಗಳನ್ನ ಅಂತ ಕೇಳಿದ್ರು. ಅವನು ಇನ್ ಹೆಂಗ್ ಸಾಕೋದು ಸ್ವಾಮಿ, ದಿನ ಮೈ ತೊಳಿತೇನೆ, ಕರ್ಕೊಂಡು ಹೋಗ್ತೇನೆ ಕಾಡಿಗೆ, ಅಲ್ಲಿ ಹುಲ್ ತಿಂತವೆ, ಬಂದು ಗೋದ್ಲೆಯಲ್ಲಿ ಕಟ್ತೇನೆ, ಅದ್ರ ಮುಂದೆ ಒಂದಿಷ್ಟು ಹುಲ್ ಹಾಕ್ಬಿಡ್ತೇನೆ, ಒಂದ್ ಬಕೆಟ್ ನೀರ್ ಇಡ್ತೇನೆ, ಯಾವ ಬೇಕಾದ ತಿಂತವೆ, ಯಾವ ಬೇಕಾದ ನೀರ್ ಕುಡಿತವೆ, ಹಾಲು ಮಾರ್ತೀನಿ. ಓ ಹಿಂಗ್ ಮಾಡ್ತೀಯ ನೀನು, ಒಂದ್ ವಾರ ಬಿಟ್ಟು ಬಾ, ನಾನು ಪುಸ್ತಕ ಎಲ್ಲ ಓದ್ಬಿಟ್ಟು ಸರಿಯಾಗಿ ಬೆಳೆಸೋದ್ ಹೇಗೆ ಅಂತ ಹೇಳ್ತೀನಿ ಅಂದ್ರು. ಒಂದ್ ವಾರ ಬಿಟ್ಟು ಹೋದ, ಇವ್ರು ಹೇಳಿದ್ರು, ದಡ್ಡ ದಡ್ಡ ಹಿಂಗ್ ಮಾಡಿ ಹಾಳಾಗಿದೆಯಲ್ಲೋ ನೀನು, ನನ್ನ ಪುಸ್ತಕದಲ್ಲಿ ಬರ್ದಿದ್ದಾರೆ ಹಿಂಗ್ ಅಲ್ಲ ಬೆಳೆಸೋದ್ ಹಸುಗಳನ್ನ. ಹೇಗ್ ಮಾಡ್ಬೇಕೋತ, ಮೈ ತೊಳೆಯಲ್ಲ ಸರಿ, ಹುಲ್ ಹಾಕ್ತಿಯಲ್ಲ ತಪ್ಪು ಮಾಡ್ತೀಯ ನೀನು, ಒಂದ್ ಗುಡ್ಡೆ ಹುಲ್ ಹಾಕ್ಬಿಡ್ತೀಯ ಅದ್ರ ಮುಂದೆ, ಅದು ತುಂಬಾ ತಿಂದ್ಬಿಡ್ತದೆ, ಅದು ಹಾಲಿನ ಗುಣಮಟ್ಟ ಕಮ್ಮಿ ಆಗ್ತದೆ. ಅದಕ್ಕೇನ್ ಮಾಡ್ಬೇಕು ನಾನ್ ಹೇಳ್ತೀನಿ ಕೇಳು. ಬೆಳಗ್ಗೆ ಒಂದು ಮುಷ್ಟಿ ಹುಲ್ಲು, ಮಧ್ಯಾಹ್ನ ಒಂದು ಮುಷ್ಟಿ ಹುಲ್ಲು, ರಾತ್ರಿ ಒಂದು ಮುಷ್ಟಿ ಹುಲ್ಲು ಅಷ್ಟೇ ಹಾಕ್ಬೇಕು, ಜಾಸ್ತಿ ಕೊಡ್ಬೇಡ, ಕೂಗಿದ್ರು ಹಾಕ್ಬೇಡ. ನೀರ್ ಕೂಡ ಬಕೆಟ್ ಗಡ್ಲೆ ನೀರ್ ಇಡ್ಬೇಡ, ಒಳ್ಳೇದಲ್ಲ ಅದು, ಹಾಲು ನೀರಾಗ್ಬಿಡ್ತವೆ. ಅದಕ್ಕೆ ಒಂದ್ ಕಾಲು ಬಕೆಟ್ ನೀರ್ ಮಾತ್ರ ಇಡ್ಬೇಕು ಅಷ್ಟೇನೆ, ದಿವಸ ಕಾಲು ಬಕೆಟ್ ನೀರ್ ಅಷ್ಟೇನೆ, ಅಷ್ಟು ಮಾಡು. ಒಂದ್ ವಾರ ಬಿಟ್ಟು ಬಾ ಅಂದ್ರು. ಒಂದ್ ವಾರ ಬಿಟ್ಟು ರೈತ ಹೋದ, ಮುಖ ಎಲ್ಲ ಉದ್ದ ಆಗಿತ್ತು. ಯಾಕೋ ಹೆಂಗ್ ನಡೆದಿದೆ ಅಂತ ಕೇಳಿದ್ರು. ಏನ್ ಸ್ವಾಮಿ, ಮೂರ್ ಹಸು ಸತ್ತೋಯ್ತು ಅಂದ. ಮೂರ್ ಹಸು ಸತ್ತೋಯ್ತಾ? ಅಯ್ಯೋ ನೀನೋ ಸರಿಯಾಗಿ ಮಾಡ್ಲಿಲ್ಲ ಅನ್ಸತ್ತೆ ಹೇಳಿದ್ದು, ನೀವ್ ಹೇಳದಂಗೆ ಮಾಡಿದೆ ಸ್ವಾಮಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದೊಂದು ಮುಷ್ಟಿ ಹುಲ್ಲು ಹಾಕಿದೆ, ಇಷ್ಟೇ ನೀರ್ ಕೊಟ್ಟೆ, ಸತ್ತೋಯ್ತು ಮೂರ್ ಹಸು ಅಂದ. ಆಯ್ತು, ಒಂದ್ ಕೆಲಸ ಮಾಡು, ಈಗೇನ್ ಮಾಡಿದ್ಯಲ್ಲ ಮಾಡಿದ್ಯಾ, ಒಂದ್ ಬದಲಾವಣೆ ಮಾಡ್ಬೇಕು ಅದ್ರೊಳಗೆ. ಈ ಹುಲ್ಲೇನ್ ಹಾಕ್ತಿಯಲ್ಲ ನೀನು, ಹಸಿ ಹುಲ್ಲು ಮಾತ್ರ ತಪ್ಪದೆ ಹಾಕ್ಬೇಡ. ಆ ಹುಲ್ಲನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಬೆಳಗ್ಗೆ ಒಂದು ಮುಷ್ಟಿ ಒಣ ಹುಲ್ಲು, ಮಧ್ಯಾಹ್ನ ಒಂದು ಒಣ ಹುಲ್ಲು, ಸಾಯಂಕಾಲ ಒಂದು ಮುಷ್ಟಿ ಒಣ ಹುಲ್ಲು ಹಾಕು, ಅಷ್ಟೇ ನೀರು ಕೊಡು, ಜಾಸ್ತಿ ಕೊಡಬೇಡ, ನೋಡ್ಕೊಂಡು ಮುಂದಿನ ವಾರ ಬಾ ಅಂದ್ರು. ಮುಂದಿನ ವಾರ ಮತ್ತೆ ಹೋದ, ಮುಖ ಇನ್ನಷ್ಟು ಉದ್ದಾಗಿತ್ತು ಅವನು. ಯಾಕೋ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿತ್ತು ಅವನು. ಯಾಕೋ ಸ್ವಾಮಿ, ಇನ್ನು ಮೂರ್ ಹಸು ಸತ್ತೋಯ್ತು, ನಾಕೆ ಉಳಿದಿದ್ದಾವೆ ಅಂದ. ದಡ್ಡ ನೀ ಏನೋ ತಪ್ಪು ಮಾಡ್ತೀಯಪ್ಪ, ನಾ ಹೇಳ್ದಂಗ್ ಮಾಡ್ತಾ ಇಲ್ಲ ನೀನು, ಏನ್ ಮಾಡ್ಬೇಕು ಹೇಳಿ ಸ್ವಾಮಿ ಅಂದ. ಹುಲ್ ಎಲ್ಲಿಂದ ತರ್ತೀಯ ಅಂತ ಕೇಳಿದ್ರು. ಹುಲ್ಲೇನ್ ಸ್ವಾಮಿ, ನದಿ ದಂಡೆಗೆ ಹೋಗ್ತೀನಿ, ಚೆನ್ನಾಗಿ ಹುಲ್ ಬೆಳೆದ ತಗೊಂಡ್ಬರ್ತೀನಿ ಅಂದ. ನೀ ತಪ್ಪು ಮಾಡೋದು ಅಲ್ಲೇ ಅಪ್ಪ, ನನ್ ಪುಸ್ತಕ ಹೇಳುತ್ತೆ ನದಿ ಈ ಕಡೆ ದಂಡೆ ಹುಲ್ಲು ಚೆನ್ನಾಗಿಲ್ಲ, ಶಕ್ತಿಶಾಲಿ ಆಗಿಲ್ಲ, ಅದು ನದಿ ಆ ಕಡೆ ಇದೆಯಲ್ಲ, ಆ ಹುಲ್ ತಗೊಂಬಾ, ಅದನ್ನ ಹಾಕು, ಮತ್ ಒಣಗಿಸು. ನಾ ಹೇಳ್ದಂಗೆ ಒಂದ್ ಮುಷ್ಟಿ ಬೆಳಗ್ಗೆ, ಒಂದ್ ಮಧ್ಯಾಹ್ನ, ಒಂದ್ ರಾತ್ರಿ, ಇಷ್ಟೇ ಒಣ ಹುಲ್ ಕೊಡಬೇಕು, ಅಷ್ಟೇ ನೀರ್ ಕೊಡು, ಮುಂದಿನ ವಾರ ಬಾ ಅಂದ. ಮುಂದಿನ ವಾರ ತನಕ ಕಾಯಿಲೆ ಇಲ್ಲ ರೈತ. ಮೂರ್ ದಿವಸಕ್ಕೆ ಹೋದ, ಓ ಅಂತ ಅಳತಾ ಬಿದ್ಬಿಟ್ಟ ದಳದ್ಮೇಲೆ. ಯಾಕೋ ಅಂತ ಕೇಳಿದ್ರು. ಒಂದು ಹಸು ಉಳಿದಿಲ್ಲ ಸ್ವಾಮಿ, 10 ಹಸು ಸತ್ತೋಯ್ತು ಅಂದ್ರು. ಅವ್ನ ದುಃಖ ನೋಡಿ ತಡ್ಕೊಳಕ್ ಆಗ್ಲಿಲ್ಲ ಪಂಡಿತರಿಗೆ. ಅವ್ರೇನ್ ಹೇಳಿದ್ರು ಗೊತ್ತಾ, ಎಂತ ದುರ್ದೈವಿ ಇದೆಯೋ ಮರಾಯ ನೀನು, ಬಹಳ ದುರ್ದೈವಿ ಮನುಷ್ಯಪ್ಪ ನೀನು, ನನ್ ಕಡೆ ನನ್ ಪುಸ್ತಕದಲ್ಲಿ ಇನ್ನೂ ಬೇಕಾದಷ್ಟು ಸಲಹೆಗಳಿದ್ದಾವೆ, ಪ್ರಯೋಗ ಮಾಡೋದಕ್ಕೆ ಈ ಕಡೆ ಹಸುನೇ ಉಳಿದಿಲ್ಲಲ್ಲೋ ಅಂದ್ರು. ನಮಗೂ ಸಲಹೆಗಳು ಹೆಂಗೆ ಬರ್ತಾರೆ, ಯಾರ್ದೋ ಹಸು ಯಾರೋ ಸಲಹೆ ಕೊಡೋರು. ಆದ್ರಿಂದ ಸಲಹೆಗಳು ನಮಗೆ ನೂರಾರು ಬರ್ತಾವೆ ಕೇಳಿದ್ರೆ, ಬೇಕೋ ಬೇಡವೋ ನೀವೇನೇ ಮಾಡಿ. ರಾಜರತ್ನಂ ನನ್ನ ಹೇಳೋರು, ಬಹಳ ಚಂದ ಹೇಳ್ತಿದ್ರು ರಾಜರತ್ನಂ, ನೀವ್ ಮನೆ ಕಟ್ಸೋದಿದ್ರೆ ನಿಮ್ ಮನೆ ಡಿಸೈನ್ ಯಾರಿಗೂ ತೋರಿಸ್ಬೇಡಿ. ಯಾಕೆ ಅಂತ ಕೇಳಿದೆ. ಮನೆ ಕೋಣೆಯಲ್ಲಿ ಕಿಟಕಿಯಲ್ಲಿ ಇಡಬೇಕು ಅಂತ ಕೇಳಬೇಡಿ. 100 ಜನ 100 ಅಭಿಪ್ರಾಯ ಕೊಡ್ತಾರೆ, ಈ ಗೋಡೆ ಸರಿ ಇಲ್ಲ ಅಲ್ಲಿ ಇಡಿ ಅಂತಾರೆ, ಕೊನೆಗೆ ಕಿಟಕಿ ಕೈಯಲ್ಲಿ ಹಿಡ್ಕೊಂಡು ಓಡಾಡೋದಾಗುತ್ತೆ ಮನೆ ತುಂಬಾ ನೀವು. ಆದ್ರಿಂದ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ 4 ಜನನ ವಿಶ್ವಾಸ ಇರೋರನ್ನ ಕೇಳಿ. ಪುಕ್ಕಟೆ ಸಲಹೆ ಕೊಡುವಂತ ಪಂಡಿತರನ್ನ ದಯವಿಟ್ಟು ಹತ್ರ ಇಟ್ಕೋಬೇಡಿ. ಅವ್ರ ಸಲಹೆಗಳು ಒಳ್ಳೇದಿರ್ಬೋದೇನೋ, ಅದು ನಿಮಗೆ ಒಳ್ಳೇದಾಗಬೇಕಲ್ಲ. ಆದ್ರಿಂದ ನಿಮಗೆ ಒಳ್ಳೆಯದಾಗಿ ವಿಚಿಂತನೆ ಮಾಡುವಂತವರನ್ನ ಆಯ್ದ ಸ್ನೇಹಿತರನ್ನ 4 ಜನ ಕೇಳ್ಕೊಂಡು ಅಭಿಪ್ರಾಯ ತಗೊಳ್ಳಿ. ಬರೀ ಮತ್ತೊಬ್ಬರ ಅಭಿಪ್ರಾಯ ಮೇಲೆ ಜೀವನ ಮಾಡೋದಾದ್ರೆ ಜೀವನ ಸಂತೋಷವಾಗಿರೋಕ್ ಸಾಧ್ಯ ಇಲ್ಲ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಸ್ವಲ್ಪ ಲೇಟ್ ಆಯಿತು, ಸೊ ಕ್ಷಮೆ ಇರಲಿ ಅಂತ ಹೇಳ್ತಾ ಏನು ಪ್ರಶ್ನೆ ಕೇಳೋದು ಅಂತ ಅಂದ್ಕೊಳ್ತಾ ಇರುವಾಗ ನನಗೆ ಅನ್ನಿಸ್ತು ಇವತ್ತು ನಮ್ಮ ಮಂಗಳೂರಿನ ಹಾಗೆಯೇ ಸುತ್ತಮುತ್ತ ಇರುವಂಥ ಒಂದಿಷ್ಟು ರೋಡ್ಗಳ ಬಗ್ಗೆ ಮಾತಾಡೋಣ ಅಂತ. ಬಹಳ ಸಿಂಪಲ್ ಆಗಿದೆ, ನಾನು ಕೆಲವೊಂದಿಷ್ಟು ರೋಡ್ಗಳ ಹೆಸರು ನಾವು ಶಾರ್ಟ್ ಟರ್ಮಲ್ಲಿ ಹೇಳ್ತೇವೆ, ಅಂದರೆ ಶಾರ್ಟ್ ಫಾರ್ಮಲ್ಲಿ ಹೇಳ್ತೇವೆ, ಒಂದೊಂದು ಶಬ್ದವನ್ನು ಉಪಯೋಗಿಸಿಕೊಂಡು ಅಕ್ಷರವನ್ನು ಉಪಯೋಗಿಸಿಕೊಂಡು ಎಲ್ಲ ಹೇಳ್ತೀವಿ. ಸೊ ಅಂಥ ಹೆಸರುಗಳನ್ನು ನಾನು ನಿಮಗೆ ಹೇಳ್ತೇನೆ, ಅದರ ಪೂರ್ತಿ ರೂಪ ಏನು, ಫುಲ್ ಫಾರ್ಮ್ ಏನು ಅಂತ ನೀವು ನನಗೆ ಹೇಳಬೇಕು. ಸೊ ಫಸ್ಟ್ ತುಂಬ ಈಸಿ ಇರುವ

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ನಿಮ್ಮ ಹತ್ರ ಮಾತಾಡಿ ಹೋಗಿದ್ದೆ, ಕೆಲವೊಂದಿಷ್ಟು ರೋಡ್ಗಳ ಹೆಸರನ್ನು ನಾನು ಶಾರ್ಟ್ಕಟ್ಟಾಗಿ ಹೇಳ್ತೀನಿ, ನೀವು ಅದರ ಫುಲ್ ಫಾರ್ಮನ್ನು ಹೇಳಬೇಕು ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೆ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
1: ನಮಸ್ತೆ.
0: ನಮಸ್ತೆ
1: ಶ್ರೀಪತಿ ಕಲಂಬಾಡಿ.
0: ಶ್ರೀಪತಿ ಕಲಂಬಾಡಿ, ಏನ್ ಹೇಳ್ತೀರಿ ಶ್ರೀಪತಿ ಅಣ್ಣ?
1: ಕೇಸರಾವ್ ರೋಡ್ ಅಲ್ಲ?
0: ಕೇಸರಾವ್ ರೋಡ್, ಹೌದು.
1: ಕರ್ನಾಟಕ ಸದಾಶಿವರಾವ್
0: ರೋಡ್ ರಸ್ತೆ ಅಲ್ವಾ? ಸೊ ಇನ್ನೊಂದು ಇನ್ನೊಂದು ಕೇಳಬೇಕಾ ನಿಮ್ಗೆ?
1: ಹೇಳಿ ಹೇಳಿ.
0: ಪಿ ವಿ ಎಸ್
1: ಪುತ್ತು ವೈಕುಂಠ ಶೇಟ್.
0: ಪುತ್ತು ವೈಕುಂಠ ಶೇಟ್ ಅಲ್ವಾ? ಎಸ್, ವೆರಿ ಗುಡ್.
1: 2000
0: ಹೌದು, ಬಿಲ್ಡಿಂಗ್ ಹಾಗೂ ಏರಿಯಾಕ್ಕೂ ಹಾಗೆ ಹೇಳೋದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಶ್ರೀಪತಿ ಅನ್ನ ಕಾಲನ್ ಮಾಡಿದ್ ನೋಡಿ, ಎರಡಕ್ಕೂ ಕೂಡ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಸೊ ಮಂಗಳೂರಲ್ಲಿ ಮತ್ತೊಂದು, ನಾವು ಸಿಟಿ ಸೆಂಟರ್ನ ರೋಡ್ಗಿಂತ ಸ್ವಲ್ಪ ಮುಂದ್ಗಡೆ ಹೋದರೆ ಒಂದು ರೋಡ್ ಇದೆ, ಅದಕ್ಕೆ ವಿ ಟಿ ರೋಡ್ ಅಂತ ಹೇಳಿ ಕರೀತಾರೆ. ವಿ ಟಿ ರೋಡ್, ಸೊ ಅದರ ಫುಲ್ ಫಾರ್ಮ್ ಏನು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಸೊ ಯಾರಿಗಾದರೂ ಉತ್ತರ ಗೊತ್ತಿದ್ದರೆ ಕಾಲ್ ಮಾಡಿ ಹೇಳಿ. ವಿ ಟಿ ರೋಡ್, ಇದರ ಫುಲ್ ಫಾರ್ಮ್ ಏನು ಆಲೋಚನೆ ಮಾಡಿ, ನಿಮ್ಗೆ ಗೊತ್ತಿರುವಂಥ ಆನ್ಸರನ್ನು ನನಗೆ ನೀವು ಹೇಳ್ಬೋದು, ಗೆಸ್ ಮಾಡಿ ಏನಿರ್ಬೋದು ಅದರ ಫುಲ್ ಫಾರ್ಮ್ ಅಂತೇಳಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ ನೀವು ಅಂದುಕೊಳ್ಳುವಂಥ ಉತ್ತರವನ್ನು

0: ನನಗೆ ನೀವು ಹೇಳಿ ಅಂತ ಹೇಳಿದ್ದೆ. ಅನೇಕ ಜನ ಆಗಿನ ಮೆಸೇಜ್ಗೆಲ್ಲ ಮೆಸೇಜೆಲ್ಲ ಆಗ್ತಾನೆ ಮಾಡಿದ್ದಾರೆ. ಶೈಲಜಾ ಕದ್ರಿಯವರು ಕಾರ್ನಾಡ್ ಸದಾಶಿವರ ರಸ್ತೆ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡುವ. ಹಲೋ ನಮಸ್ಕಾರ.
1: ಹಲೋ ನಮಸ್ತೆ ಶೈಲಜಾ.
0: ನಮಸ್ತೆ, ಏನ್ ಹೇಳ್ತೀರಿ ಶೈಲಜಾ ಮೇಡಮ್?
1: ವಿಠೋಬಾ ಟೆಂಪಲ್ ರೋಡ್ ಅಂತ.
0: ವಿಠೋಬಾ ಟೆಂಪಲ್ ರೋಡ್ ಅಲ್ವಾ? ಯೆಸ್, ರೈಟ್ ಆನ್ಸರ್, ವೆರಿ ಗುಡ್. ಇನ್ನೊಂದು ಕೇಳಬೇಕಾ? ತುಂಬಾ ಈಸಿ ಇದೆ, ತುಂಬಾ ಈಸಿ ಇದೆ. ಎಂ ಜಿ ರೋಡ್,
1: ಮಹಾತ್ಮಾ ಗಾಂಧಿ.
0: ವೆರಿ ಗುಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಶೈಲಜಾ ಅವರು ಕಾಲ್ ಅನ್ನು ಮಾಡಿ ಕೊಡಿ, ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಕೂಡ ಬೇರೆ ಬೇರೆ ರೋಡ್ಗಳ ಹೆಸರನ್ನು ನಿಮಗೆ ಕೇಳಬೇಕು, ನೀವು ನನಗೆ ಉತ್ತರವನ್ನು ಕೊಡಬೇಕು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನೀವು ಕೂಡ ಒಂದಿಷ್ಟು ರೋಡ್ಗಳ ಹೆಸರನ್ನು ಹೇಳಿ. ಬೇರೆ ಬೇರೆ ರೋಡ್ಗಳು ನಮ್ಮ ಏನು ನಮ್ಮ ಊರಿನಲ್ಲೂ ಇದೆ, ಹಾಗೆ ನಮ್ಮ ಏನು ದೇಶದಲ್ಲಿದೆ, ಕರ್ನಾಟಕ ಸುತ್ತಮುತ್ತ ಇದೆ. ಸೊ ಇನ್ನೊಂದು ನಾನು ಬಹಳ ಫೇಮಸ್ ಆಗಿರುವಂಥ ರೋಡ್ನ ಹೆಸರು ಬಿ ಸಿ ರೋಡ್. ಏನು ಹೇಳ್ತೀರಿ ಬಿ ಸಿ ರೋಡ್? ಸೊ ಇದಕ್ಕೆ ನೀವು ಉತ್ತರವನ್ನು ನನಗೆ ನೀವು ಹೇಳಬೇಕು, ಕಾಲನ್ನು ಮಾಡಬೇಕು. ಕಾಲ್ ಮಾಡಿ 6364204949 ಈ ಸಂಖ್ಯೆ ಕಾಲನ್ನು ಮಾಡುವುದರ ಮೂಲಕ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಪ್ರಶ್ನೆಯೊಂದು ಕೇಳಿ ಹೋಗಿದ್ದೇನೆ, ಬೇರೆ ಬೇರೆ ಶಾರ್ಟ್ಕಟ್ ಊರುಗಳ ಹೆಸರನ್ನು ಹೇಳ್ತಾ ಇದ್ದೇನೆ. ಸೊ BC ರೋಡ್, ಇದಕ್ಕೇನು ಫುಲ್ ಫಾರ್ಮ್ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಕಾಲ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲನ್ನು ಮಾಡಿ ಅಂತ ನಿಮ್ಮಲ್ಲಿ ಹೇಳ್ತಾ ಒಂದು ಸುದ್ದಿ ಹೇಳಬೇಕು. ನಾಳಿನ ರೇಡಿಯೋ ಸಂಜೆಯಲ್ಲಿ ಒಬ್ಬರು ವಿಶೇಷವಾದಂಥ ಅತಿಥಿ ನಮ್ಮ ಜೊತೆಗೆ ಇದ್ದಾರೆ. ಇವತ್ತಿನ ತಲೆಮಾರಿಗೆ ಅವರ ಪರಿಚಯ ಎಷ್ಟಿದೆಯೋ ಗೊತ್ತಿಲ್ಲ, ಆದರೆ ನಮ್ಮ ಕರಾವಳಿಯ, ಅದರಲ್ಲಿ ಕೂಡ ಮಂಗಳೂರಿನ ಆರ್ಕೆಸ್ಟ್ರಾ ಇದೆಯಲ್ಲ, ಸಂಗೀತ ಕ್ಷೇತ್ರ ಇದೆಯಲ್ಲ, ಅದರಲ್ಲಿ ಬಹಳ ದೊಡ್ಡ ಒಂದು ಹೆಸರು. ತುಳು ಸಿನಿಮಾ ರಂಗಕ್ಕೆ ನಿರ್ದೇಶಕರಾಗಿ ಕೂಡ, ಸಂಗೀತ ನಿರ್ದೇಶಕರಾಗಿ ಕೂಡ ಇವರ ಕೊಡುಗೆ ಬಹಳ ದೊಡ್ಡದು. ಅಶೋಕ್ ಚರಣ್ ನೈಟ್ಸ್ ಅಂತ ಹೇಳಿದರೆ ಎಲ್ಲ ಕಡೆಯಲ್ಲೂ ಕೂಡ ತುಂಬ ಫೇಮಸ್ ಆದಂಥ ಒಂದು ಕಾಲ ಇತ್ತು. ಸೊ ಅದರಲ್ಲಿ ಚರಣ್ ಅವರು, ಚರಣ್ ರಾಜ್ ಅವರು ನಾಳಿನ ರೇಡಿಯೋ ಸಂಜೆಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ಅವರ ರಸಮಂಜರಿಯ ದಿನಗಳ ನೆನಪು, ಅಶೋಕ್ ಚರಣ್ ನೈಟ್ಸ್ ಅಥವಾ ಸಿನಿಮಾ ರಂಗದ ನೆನಪುಗಳು, ಅವರು ನೋಡಿದಂಥ ಲೆಜೆಂಡ್ಗಳು, ಆಗಿನ ಒಂದಿಷ್ಟು ಕೆಲಸ ಕಾರ್ಯ ಎಲ್ಲವನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ತಾರೆ. ನೀವು ಕೂಡ ಚರಣ್ ರಾಜ್ ಸರ್ ಜೊತೆ ಮಾತಾಡ್ಬೋದು ಅನ್ನೋದನ್ನು ಹೇಳ್ತಾ, ನಾಳೆ ತಪ್ಪದೆ ರೇಡಿಯೋ ಸಂಜೆಯನ್ನು ಕೇಳಿ ಅನ್ನೋದನ್ನು ಕೂಡ ಹೇಳ್ತಾ ಊರುಗಳ ಹೆಸರನ್ನು ಹೇಳ್ತಾ ಇದ್ದೀನಿ. ಶಾರ್ಟ್ಕಟ್ಟನ್ನು ನಾನು ಹೇಳ್ತೇನೆ, ಫುಲ್ ಫಾರ್ಮ್ ನೀವು ಹೇಳಬೇಕು ಅಂತ ಹೇಳಿದ್ದೆ. ಬಹಳ ಫೇಮಸ್ ಆದಂಥ BC ರೋಡ್ನ ಪೂರ್ತಿ ಹೆಸರು ಏನು, ಏನು ಫುಲ್ ಫಾರ್ಮ್ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು, ನೀವು ಅಂದುಕೊಳ್ಳುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಓಕೆ, ಸೊ ಯಾಕೆಂತ ಹೇಳಿದ್ರೆ ನೋಡಿ, ಹೆಚ್ಚಿನ ಕಡೆಯಲ್ಲಿ ನಾವು ಯಾವುದೇ ಊರುಗಳಿಗೆ ಹೋಗಲಿ ಅಥವಾ ಈ ಶಾರ್ಟ್ ಫಾರ್ಮಲ್ಲಿ ಕರೆಯೋದು ಅಥವಾ ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯೋದು ಭಾಳ ಕಾಮನ್ ಆಗಿರುತ್ತೆ. ಕೆಲವು ರೋಡ್ಗಳ ಹೆಸರು ನಮಗೆ ಶಾರ್ಟ್ಕಟ್ಟಲ್ಲಿ ಕರೆದೇ ಫೇಮಸ್, ಆದರೆ ಫುಲ್ ಫಾರ್ಮ್ ಏನಂತ ಗೊತ್ತಿರೋದಿಲ್ಲ. ಕೆಲವರ ಹೆಸರುಗಳು ಕೂಡ ಹಾಗೆ, ಚಿನ್ನ, ಮುನ್ನ, ಅಪ್ಪಿ, ಹೀಗೆಲ್ಲ ಇರ್ತದೆ. ಅವರ ಪೂರ್ತಿ ಪುದರ್ದಾದ ಅಂದ್ಕೇನು ನೆನಪಿಲ್ಲ, ಗೊತ್ತಿಲ್ಲ ನಮಗೆ ಅಲ್ವಾ. ಸೊ ಹೀಗೆಲ್ಲ ಇರ್ತದೆ. ಸೊ ಅಟ್ಲೀಸ್ಟ್ ಅದನ್ನು ತಿಳಿದುಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ. BC ರೋಡ್ನ ಬಗ್ಗೆ ಕೇಳಿದ್ದೆ, BC ರೋಡ್ನ ಫುಲ್ ಫಾರ್ಮ್ ಏನು ಅಂತ. ಯಾರಿಗೆಲ್ಲ ಹೇಳಲಿಕ್ಕಿದೆ ಉತ್ತರ ಹೇಳಲಿಕ್ಕಿದೆ ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಇದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.

Yes, welcome back to Radio Sarang 107.8 FM Radio Sanjayalli Nanadini RJ Abhishek. So, ಊರುಗಳ ಹೆಸರು ಶಾರ್ಟ್ ಫಾರ್ಮ್ ಇಂದ ಫುಲ್ ಫಾರ್ಮ್ಗೆ ನೀವು ಹೇಳಬೇಕು ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೆ. ಸೊ ಬಿಸಿ ರೋಡ್ನ ಬಗ್ಗೆ ಕೇಳಿದ್ದೆ, ಅನೇಕ ಜನ ವಾಟ್ಸಪ್ಪನ್ನು ಮಾಡಿದ್ದಾರೆ. ಸರಿಕಾರೆ ಅವರು ಬಂಟ್ವಾಳ ಕ್ರಾಸ್ ರೋಡ್ ಅಂತ ಹೇಳಿದ್ದಾರೆ, ಹಾಗೆಯೇ ಶ್ರೀಪತಿ ಕಲಂಬಾಡಿ ಅವರು ಬಂಟ್ವಾಳ ಕ್ರಾಸ್ ರೋಡು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಶೈಲಜಾ ಅವರು ಕೂಡ ಕದ್ರಿಯಿಂದ ಬಂಟ್ವಾಳ ಕ್ರಾಸ್ ರೋಡ್ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಫೈನ್. ಇನ್ನೊಂದು, ನಾನು ಬೆಂಗಳೂರಿಗೆ ಕೂಡ ಹೋಗ್ತಾ ಇದ್ದೀನಿ ಸೀದಾ. ಬೆಂಗಳೂರಿಗೆ ಬಹಳ ಫೇಮಸ್ ಆದಂಥ ಒಂದು ಮಾರ್ಕೆಟ್, ಹಾಗೆಯೇ ಊರು ಇದೆ. ಅದರ ಹೆಸರು ಕೆ ಆರ್ ಪುರ ಅಂತ ಹೇಳ್ತಾರೆ, ಕೆ ಆರ್ ಪುರ. ಸೊ ಇದರ ಏನು ಫುಲ್ ಫಾರ್ಮ್ ಹೆಸರು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ನೋಡುವ ಯಾರೆಲ್ಲ ಹೇಳ್ತೀರಿ ಅಂತ ಹೇಳಿ ಕೇಳಿ ಕಾಲನ್ನು ಮಾಡಿ. ಹಾಗೆ ಇವತ್ತಿನ ಈ ದಿನದ ಒಂದಿಷ್ಟು ಸುದ್ದಿಯನ್ನು ನಾನು ನಿಮಗೆ ಹೇಳಬೇಕು. ಸೊ ರಪ್ಪ ರಪ್ಪ ನೋಡ್ತಾ ಬರೋಣ. ಕೇರಳಂನಲ್ಲಿ ಈ ವರ್ಷ ಜನವರಿಯಿಂದ ಈವರೆಗೆ ಶಿಗೆಲ್ಲಾ ಸೋಂಕಿನ 146 ಪ್ರಕರಣಗಳು ದೃಢಪಟ್ಟಿವೆ ಅಂತ ಹೇಳಿ ಆರೋಗ್ಯ ಸಚಿವ ಕೆ ಮುರಳೀಧರನ್ ಅವರು ಹೇಳಿದ್ದಾರೆ. ಈ ಪೈಕಿ 70 ಪ್ರಕರಣಗಳು ಜೂನ್ ತಿಂಗಳಲ್ಲಿ ದಾಖಲಾಗಿದೆ ಅನ್ನೋದನ್ನು ಕೂಡ ಅವರು ಹೇಳಿರುವಂಥದ್ದು. ಸೊ ಈ ಬಗ್ಗೆ ಬೇರೆ ಬೇರೆ ಕಡೆಗಳಲ್ಲಿ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನೆಲ್ಲ ಆರೋಗ್ಯ ಇಲಾಖೆ ಕಂಡುಕೊಳ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ತಮಿಳುನಾಡು ಸರ್ಕಾರ ಬ್ಯಾಂಕ್ಗಳಲ್ಲಿ ಬೆಳೆ ಸಾಲವಾಗಿ ಅತಿ ಸಣ್ಣ ರೈತರು ಪಡೆದಿರುವ 75,000 ಸಾಲವನ್ನು ಮನ್ನಾ ಮಾಡುವುದಾಗಿ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಮಂಗಳವಾರ ಘೋಷಣೆಯನ್ನು ಮಾಡಿದ್ದಾರೆ. 75,000 ಹೆಚ್ಚು ಬೆಳೆ ಸಾಲ ಪಡೆದವರಿಗೆ 35,000 ಮನ್ನಾ ಮಾಡುವುದಾಗಿ ಅವರು ಪ್ರಕಟಿಸಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ರಾಜ್ಯದಲ್ಲಿ 5,700 ವೆಚ್ಚದಲ್ಲಿ ವಿಮಾನ ಇಂಧನ ಉತ್ಪಾದನಾ ಘಟಕ ಮತ್ತು ಬಯೋಪ್ಲಾಸ್ಟಿಕ್ ಘಟಕಗಳ ಸ್ಥಾಪನೆಗೆ ಅನುಮತಿ ಕೋರಿ ನಿರಾಣಿ ಗ್ರೂಪ್ ಸಲ್ಲಿಸಿದ ಅರ್ಜಿ ತಿರಸ್ಕಾರವಾಗಿದೆ. ಇಲ್ಲಿ ಅವಕಾಶ ನೀಡದಿದ್ದರೆ ಬೇರೆ ರಾಜ್ಯಗಳಿಗೆ ಹೂಡಿಕೆ ಅನಿವಾರ್ಯವಾಗ್ತದೆ ಅಂತ ಹೇಳಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಹೇಳಿರುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಇನ್ನು ಇದನ್ನು ಬಿಟ್ಟರೆ ನೀಟ್ ಅಕ್ರಮವನ್ನು ತಡೆಯಲು ಟೆಲಿಗ್ರಾಮ್ ನಿರ್ಬಂಧ, ಆ್ಯಪ್ನ ಮೇಲೆ ಹದ್ದಿನ ಗಣನೆ ಇಡಲಾಗಿದೆ. ನೀಟ್ UG ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಜೂನ್ 21 ಮರುಪರೀಕ್ಷೆ ನಿಗದಿಯಾಗಿದೆ. ಮತ್ತೊಮ್ಮೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುವುದನ್ನು ತಪ್ಪಿಸಲು ಉದ್ದೇಶದಿಂದ ಹಲವು ಕಠಿಣ ಕ್ರಮಗಳನ್ನು ಕೈಗೊಂಡಿರುವ ಕೇಂದ್ರ ಸರ್ಕಾರವು ಜೂನ್ 22 ದೇಶದಾದ್ಯಂತ ಟೆಲಿಗ್ರಾಮ್ ಬಳಕೆಯನ್ನು ನಿರ್ಬಂಧಿಸಿದೆ ಅನ್ನುವುದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ಇದನ್ನು ಬಿಟ್ಟರೆ ನಮ್ಮ ಕರ್ನಾಟಕ ರಾಜಕಾರಣದಲ್ಲಿ ಮಾಜಿ CM ಸಿದ್ದರಾಮಯ್ಯ ಅವರನ್ನು ಈಗಿನ ಮುಖ್ಯಮಂತ್ರಿಯಾಗಿರುವಂಥ DK ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸಿ ಬೇರೆ ಬೇರೆ ವಿಷಯದ ಕುರಿತು ಮಹತ್ವದ ಚರ್ಚೆಯನ್ನು ನಡೆಸಿದರು ಅನ್ನೋದು ಕೂಡ ಇವತ್ತಿನ ಸುದ್ದಿಯಲ್ಲಿ ಒಂದಾಗಿದೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು RJ ಅಭಿಷೇಕ್ ನಿಮ್ಮ ಜೊತೆಗಿದ್ದೇನೆ. ಈಗೊಂದು ಹಾಡು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ, ಸಾಂಗನ್ನು ಕೇಳ್ತಾ ಬನ್ನಿ. ಅದಾದ ನಂತರ ಮತ್ತೆ ಇವತ್ತಿನ ಈ ದಿನದ ಒಂದಿಷ್ಟು ಪ್ರಶ್ನೆಗಳು ನಿಮಗೆ ನಾನು ಕೇಳ್ತೇನೆ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.

Yes, welcome back to Radio Sarang 107.8 FM Radio Sanjeeli Nandini RJ Abhishek Aktani matra kedi hogide KR Pura anta ondide so adra full form yenu antra nimatra kelidu ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ. ಕೆ ಆರ್ ಪುರ ಅಂತ ಹೇಳಿದರೆ, ಕೆ ಆರ್ ಪುರ ಮಾರ್ಕೆಟ್ ಅಂತ ಹೇಳಿದರೆ ಭಾರಿ ಫೇಮಸ್ ಬೆಂಗಳೂರಲ್ಲಿ. ಅದರ ಫುಲ್ ಫಾರ್ಮ್ ಏನು, ಪೂರ್ತಿ ರೂಪ ಏನು, ಹೀಗೆ ಬೇರೆ ಬೇರೆ ಊರುಗಳಿಗೆ ಒಂದಿಷ್ಟು ಶಾರ್ಟ್ ಫಾರ್ಮ್ಗಳಲ್ಲಿ ಇದೆ. ಸೊ ನಿಮಗೆ ಯಾರಿಗೆ ಗೊತ್ತಿದೆ, ಯಾರು ಹೇಳ್ತೀರಿ, ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ, ಆಲೋಚನೆ ಮಾಡಿ, ಥಿಂಕ್ ಮಾಡಿ, ಹಾಂ ಎಲ್ಲಾದರೂ ಸರ್ಚ್ ಮಾಡಿ, ಅಂತೂ ಇಂತೂ ಉತ್ತರವನ್ನು ನನಗೆ ನೀವು ಹೇಳಿ. ಅನೇಕ ಜನ ವಾಟ್ಸಪ್ಪನ್ನು ಮಾಡಿದ್ದೀರಿ, ಬೇರೆ ಬೇರೆ ಉತ್ತರ ಎಲ್ಲ ಕಳಿಸಿದ್ದೀರಿ. ಸೊ ಯಾರು ಏನು ಹೇಳಿದ್ದಾರೆ ಅದನ್ನು ಕೂಡ ಸ್ವಲ್ಪ ಹೊತ್ತಲ್ಲಿ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರಿಗೆ ಹೇಳಲಿಕ್ಕಿದೆ ಹೇಳ್ಬೋದು, ಕಾಲನ್ನು ಮಾಡಿ. ಕೆ ಆರ್ ಪುರ ಅಂತ ಹೇಳಿದರೆ ಅದರ ಫುಲ್ ಫಾರ್ಮ್ ಏನು ಅನ್ನೋದು ನಾನು ಕೇಳಿದಂಥ ಪ್ರಶ್ನೆ. ಹಾಗೇನೆ ಆಗ್ತಾನೆ ಹೇಳಿದ್ದೆ. ನಾಳಿನ ರೇಡಿಯೋ ಸಂಜೆಯಲ್ಲಿ ಖ್ಯಾತ ಸಂಗೀತ ನಿರ್ದೇಶಕರು, ಲೆಜೆಂಡ್ ಅಂತ ಹೇಳ್ಬೋದು, ದಿಗ್ಗಜ ಅಂತ ಹೇಳ್ಬೋದು, ಚರಣ್ ರಾಜ್ ಅವರಿದ್ದಾರೆ. ನಾಡಿನ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ ಅನ್ನೋದನ್ನು ಕೂಡ ಹೇಳ್ತಾ ಕೇಳ್ತಿರೋದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್ ನಿಮ್ಮ ಜೊತೆಗಿದ್ದೀನಿ. ಊರುಗಳ ಹೆಸರು ಶಾರ್ಟ್ ಫಾರ್ಮ್ ಆಗಿ ಹೇಳ್ತಾ ಇದ್ದೀನಿ, ಫುಲ್ ಫಾರ್ಮನ್ನು ನೀವು ಹೇಳಬೇಕು ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೆ. ಸೊ ಯಾರಿಗೆಲ್ಲ ಈಗ ತಾನೇ ಹೇಳಿದ್ದೆ, ಕೆ ಆರ್ ಪುರ ಅನ್ನುವಂಥ ಒಂದು ಊರಿದೆ, ಅದರ ಪೂರ್ತಿ ರೂಪ ಏನು, ಫುಲ್ ಫಾರ್ಮ್ ಏನು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಹೇಳಿ, ಕಾಲನ್ನು ಮಾಡಿ. ನನಗೆ ಸಾರಿಕಾ ರೈ ಅವರು, ಹಾಗೆಯೇ ಶೈಲಜಾ ಕದ್ರಿ ಅವರು, ಸಿದ್ದಿಕ್ ಅವರು, ಹಾಗೆಯೇ ಪ್ರಾಣೇಶ್ ಸುರತ್ಕಲ್ಲಿಂದ ಇವರೆಲ್ಲರೂ ಕೂಡ ಒಂದು ಉತ್ತರವನ್ನು ಕಳಿಸಿದ್ದಾರೆ. ಎಲ್ಲರೂ ಕೂಡ ಹೇಳಿದಂಥದ್ದು ಸರಿಯಾದಂಥ ಉತ್ತರನೇ, ಒಂದೇ ಉತ್ತರವನ್ನು. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಹೌದು, ಕೆ ಆರ್ ಪುರ.
1: ಅದು ನನ್ನ ಪ್ರಕಾರ ಕೃಷ್ಣರಾಜಪುರ ಇರಬೇಕು.
0: ಕೃಷ್ಣರಾಜಪುರ ಅಲ್ವಾ? ಎಸ್, ರೈಟ್ ಆನ್ಸರ್, ರೈಟ್ ಆನ್ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಪ್ರೇಮ್ ಪ್ರದೀಪ್ ದಾಸ್ ಅವರು ಹೇಳ್ತಾ ಇದ್ದಾರೆ ನೋಡಿ, ಕೃಷ್ಣರಾಜಪುರ ಅಂತ. ಎಸ್, ಅದಕ್ಕೋಸ್ಕರ ಅದನ್ನು ಕೆ ಆರ್ ಪುರ ಅಂತ ಹೇಳಿ ಕರೆಯುವಂಥದ್ದು. ನೋಡಿ, ಹಾಗೆಯೇ ನಾನು ಹೇಳಿದಲ್ಲ, ಕೆಲವೊಂದಿಷ್ಟನ್ನು ವಾಟ್ಸಪ್ಪನ್ನು ಮಾಡಿ ಹೇಳಿದವರು ಕೂಡ ಅದೇ ಉತ್ತರವನ್ನು ಕೊಟ್ಟಿದ್ದಾರೆ ಆಸ್ ಅ ರೈಟ್ ಆನ್ಸರ್. ಇಂಥ ಬೇರೆ ಬೇರೆ ಊರುಗಳ ಹೆಸರುಗಳು ನಮ್ಮ ಸುತ್ತಮುತ್ತ ಇದೆ. ನಿಮಗೂ ಕೂಡ ನಿಮ್ಮೂರಲ್ಲಿ ಅಥವಾ ನೀವು ಯಾವುದಾದ್ರೂ ಕೇಳಿದ ಊರುಗಳ ಹೆಸರು ನಿಮಗೆ ನೆನಪಾಗುವುದೇ ಆದರೆ, ಶಾರ್ಟ್ಕಟ್ಟಲ್ಲಿ ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ ಅದರ ಫುಲ್ ಫಾರ್ಮ್ ಏನು ಅಂತ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಯಾಕೆಂತ ಹೇಳಿದರೆ ಕೆಲವೊಮ್ಮೆ ನಮಗೆ ಅದರ ಪೂರ್ತಿ ರೂಪ ಗೊತ್ತೇ ಇರೋದಿಲ್ಲ. ಈಗ ಕೆಲವೊಮ್ಮೆ ನಾವು ಏನು ಇದ್ದದ್ದನ್ನು ಕೂಡ ತುಂಬ ಶಾರ್ಟ್ ಮಾಡ್ತಾ ಇದ್ದೇವೆ ಅಂತ. ಸೊ ಈಗ ಏನು ಎಚ್ ಕೆ ಎಲ್ ಆಗಿದೆ, ಹೂ ಹಾಕುವ ಕಲ್ಲಿಗೆ ಎಚ್ ಕೆ ಕಲ್ಲು ಅಂತೆಲ್ಲ ಆಗಿದೆ. ಸೊ ಈ ರೀತಿಯೆಲ್ಲ ಬದಲಾವಣೆಗಳು ತುಂಬ ಆಗಿದೆ ಇವತ್ತಿನ ಕಾಲದಲ್ಲಿ. ಆದರೆ ಅದರ ನಿಜವಾದಂಥ ಸ್ವರೂಪವನ್ನು, ನಿಜವಾದಂಥ ವ್ಯಕ್ತಿಗಳಿಗೆ, ಈಗ ಹೆಚ್ಚಿನವರಿಗೆ ಕೆ ಎಸ್ ರಾವ್ ರೋಡು ಅಂತ ಹೇಳಿದರೆ ಹೇಳಿ ಕೆ ಎಸ್ ಅಂದರೆ ಏನು ಅಂತಲೇ ಹೆಚ್ಚಿನವರಿಗೆ ಗೊತ್ತಿಲ್ಲ. ಅದೊಬ್ಬರು ಅಂಥ ಒಬ್ಬ ಮಹಾನ್ ವ್ಯಕ್ತಿ ಕೆ ಎಸ್ ರಾವ್ ರೋಡು ಅಂತ ಹೇಳಿದರೆ, ಸೊ ಕಾರ್ನಾಡ್ ಸದಾಶಿವರಾವರ ನೆನಪು ಮಾಡಿಕೊಳ್ಳುವಂಥ ಒಂದು ಕಾರಣಕ್ಕೋಸ್ಕರ ಊರಿನ ಹೆಸರನ್ನು, ಆ ರೋಡ್ನ ಹೆಸರನ್ನು ಹಾಗೆ ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ನಮಗೆ ಗೊತ್ತಿರೋದಿಲ್ಲ. ಏನಾದರೂ ಕೂಡ ಒಂದೊಂದು ವ್ಯಕ್ತಿತ್ವಗಳ ನೆನಪು ಮಾಡಿಕೊಳ್ಳಲಿಕ್ಕೆ ಅಟ್ಲೀಸ್ಟ್ ರೋಡ್ಗಳಾದರೂ ಇದೆಯಲ್ಲ, ಆ ಮೂಲಕ ಅದರ ಹೆಸರುಗಳನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಲ್ಲ ಅನ್ನೋದೇ ನಾವು ಏನು ಸಂತೋಷ ಪಡಬೇಕಾದಂಥ ಸಂಗತಿ ಅನ್ನೋದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೇನೆ. ಇನ್ನು ಮುಂದಿನ ರೇಡಿಯೋ ಸಂಜೆಯಲ್ಲಿ, ನಾಳಿನ ರೇಡಿಯೋ ಸಂಜೆಯಲ್ಲಿ ವಿಶೇಷ ನೇರ ಪ್ರಸಾರದಲ್ಲಿ ನಾನು ನಿಮಗೆ ಸಿಗ್ತೇನೆ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ. ಕಾಲ್ ಮಾಡಿದಂಥ, ಕಾಲ್ಗೆ ಟ್ರೈ ಮಾಡಿದಂಥ, ವಾಟ್ಸಪ್ಪನ್ನು ಮಾಡಿದಂಥ, ಉತ್ತರವನ್ನು ಕೊಟ್ಟಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆ. ನಾನು ಆರ್ಜೆ ಅಭಿಷೇಕ್ ಹೇಳ್ತಾ ಇದ್ದೀನಿ, ಟಾಟಾ, ಟೇಕ್ ಕೇರ್, ಬಾಯ್.

0: ನಿಕ್ಲಿಕ್ ಏನೊಂದುಲ್ಲರ ರೇಡಿಯೋ ಸಾರಂಗ್ 107.8 FM. ಇನಿತ ತುಳು ಕಾರ್ಯಕ್ರಮಗೂ ನಿಕ್ಲೆಗ್ ಮಾತ್ರ ಮೋಕಿ ದಿಂಜಿ ಸೊಲ್ಮೆಲು. ಇನಿತ ಈ ಕಾರ್ಯಕ್ರಮಡೆ ಕುಡ್ಲದ ಪುರಭವನಡೆ ನಡತಿನ ಲೈಫ್ ಲೋಕೇಶೆ ನಾಟಕದ ಕಡೆ ತೆಗೆ
1: ಬುಳ್ಳಿ ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟರ್ ತಡೀತೀವಿ. ಬುಳ್ಳಿ ಕಲಾವಿದರು ಕುಡ್ಲ ಬೊಕ್ಕ ಅತಿಥಿ ಕಲಾವಿದರು ಅಭಿನಯಿಸುನ ತುಳು ಅಪ್ಪಿನ ಜಕ್ಕಿಲಿಗೆ ರಡ್ಡನೇ ಕಲಾ ಕಾಣಿಕೆ ಲೈಫ್ ಲೋಕೇಶೆ ಲೈಫ್ ಹಿಡ್ಕೊಪಡ್ಸಿ

ಜೀವಡುಪ್ಪು ನಗನೇ ಎಂಕ ಸೀರಿಯಸ್ ಪಂಡು ರಡ್ಡು ಸಾರ ಊಟಕ್ಕ ಎನ್ನ ಕಾಟೋಗೆ ಕೊಲ್ಲಿದ ಅಕ್ಕಿಯನ ಒಂದು ಪೊಣ್ಣನ ಬಾಡೋಡು ಗೊಬ್ಬಿನ ನಿಂಗಂಚಿನ ನೀಚನ ನುಪ್ಪು ಸಾಕಿಯನೇ ನೀ ದೇವರೇ ಎನ್ನ ಕಣ್ಣೆದುರು ಮುಂತೆರಬಲ್ಲಿ ಎನ್ನ ಕಣ್ಣೆದುರು ಮುಂತೆರಬಲ್ಲಿ ಯಾರು ಸಾಯ್ತುಂಡಲ ಪುನಟು ಮುಟ್ಟರಬಲ್ಲಿ ಸುಂದರ ಸುಂದರ ಯಮರಾಜ ವೈದ್ಯನ ಮಗ ಡ್ಯೂಟಿ ಇರಲಿ ಪನಿ ಕಾಸು ಬಾಯಿ ಕಟ್ಟದು ಮಲ್ದು ದೀತಿನ ಕಾಸು ಆಯ್ತು ಸೈತು ಪೋಯ್ ಯಾರು

0: ಆಯ್ತಾ?
1: ರೂಪನ ವಿಷಯ ದಾದ ಮಾಡ್ತಾರ.
2: ಹೆಂಚಿನ ಮಲ್ಪಡ ನೀವು ಗೊತ್ತಿಜ್ಜಿ, ಆದ್ರೆ ಆ ವಿಷಯ ಹೆಂಚ ಪಂಡಿಪುಲ ನೀನ್ ತೋಜುಜ್ಜಿ.
1: ಈರ್ ಪಂಡಿತಿನ ಮಲ್ಲತ್ ಯಾನ್ ಬರ್ತೇವೆ. ರೂಪ ಕೈಗಾರ ಬರ್ಬೋದಿ.

ರೂಪಾ

ಏರಿದೆವು, ಕರಿಮನೆ ಕಟ್ಟಿದ್ದೀನಿ, ಆ ಕಂಡನದಿಂದ ಏರಿ.

0: 언제나 했고 뛰는 바이다. 니리 받은 바이다. 오빠는 아빠. 마치 빨리 잡히듯이. 마치 아이 아래 관리하러 보스카라. 센트럴 거먼트도 ఎయిర్ ఇండియా కంపెనీకు అర్జీ పరేదు సుప్రీం కోర్టు కేసు మంత్రులు రాత్రి పగ లైక్ కాకుండా పోయిపోడాను సాధన మంత్రి లైక్ కోర్టు 1.5 కోటి రూపాయదా
1: మీడియా
0: 1.5 కోటి రూపాయలకి నువ్వు నిన్న అప్పు అన్నిక్కుపోవడం మంచిన సాధి
2: ನಾಟಕ ಮಾಡ್ಕೊಡು ಅಲ್ಲೇನು ನಿನ್ನ ಮಗಳ ಹಿಡ್ದು ಹೆಚ್ಚಿನ ಪ್ರೀತಿ ತೊಜುಪಾದ್ರಿ ಅಲ್ಲೇನು ಮಂಕೆ ಮಾಡ್ತದೆ ಕಾಸು ನಂತು ದಿಕ್ಕು ಲೆಕ್ಕ ಮಾಡ್ಕೊಡು
3: ಭಾಗ್ಯ ನಂಗೆ ಇಜ್ಜಿ ಮಮ್ಮಿ ನಿಖಿಲ್ ಮಂತಿ ಅಪಪ್ರಚಾರ ಅಡಿ ಯಾನ್ ಪೋಡಿ ಎನ್ನ ಲೈಫ್ ನೇ ರಿಸ್ಕ್ ಪಾಡ್ನ ಧೈರ್ಯ ಎಂಕಲ್ ಭಕ್ತಿಜಿ ಮಮ್ಮಿ ಅಂಡ ಅಲ್ಲಿ ಮದಿ ಮೇದ ಒಂಜೇ ತಿಂಗಳು ಸೈತ ಗೊತ್ತಿತ್ತಿನಲ್ಲ ಯಾನ್ ಸೈತಿನಲ್ಲ ಮಲ್ಲೇಜ್ಜಿ ಒಂಜಿ ಪೊನ್ನಾಗ ಲೈಫ್ ಕೊರ್ತೇ ಸೈಪೆ ಬಂದು ಆತಮಲ್ಲ ತೀರ್ಮಾನ ಇತ್ತು ಮದಿ ಮೇತಿನಿ ಯಾನತ್ತು ಲೈಫ್ ಚಿತ್ರದುರ್ಗಳು ಮೆಡಿಕಲ್ ಕ್ಯಾಂಪ್ ಓದಿತ್ತದೆ ಅಲ್ಪ ರೂಪ ಹುಷಾರಿಜ್ಜಿ ಬಂದು ಲೋಕೇಶ್ ಅಡಿಗೆ ತುಂಬತ್ತಿತ್ತೆ ಅಲ್ಲಿ ಹೆಂಗ್ ತೂದ್ವರೇ ಶಾಕ್ ಅಂದ್ರಿ ಅಣ್ಣ ರೂಪ ಮೂರ ವಿಷಯ ಬಂದಲ್ಲಿ ಮಸ್ತ್ ಖುಷಿ ಅಂದ್ರಿ ನಿಖಿಲ್ ದಾದ ಬಂಡಾರಿ ಒಂಜಿ ತಿಂಗಳು ಸೈಪೆ ಬಂದು ಒಂಜಿ ತಿಂಗಳು ಕೊಟ್ಟು ರಡ್ಡಿ ತಿಂಗಳು ಅಂದ್ರಿ ಎಂಚ ಉಳ್ಳೇರ್ತುಳ್ಳಿ ಮೇಡ್ ಫೋ ರೀಚ್ ಅದ
4: ಆಕ್ಚುಲಿ ಒಂಜಿ ತಿಂಗಳು ಅನ್ನಾಗ ಎಂಕಲ ಪುಕ್ಕು ಪುಕ್ಕು ಆವೊಂದಿತ್ತೆ ಆಂಡಲ್ಲ ದಾಳ ಆವಂದು ನೆನ್ನೆ ಸತ್ಯ ಬರೋಣ ಆಂಡ ಆನಿ ಯಾನು ಬುಲ್ತು ಬುಲ್ತು ನಿಖಿಲಿಗೆ ಬಂಡೆ ಯಾನು ದಾಳ ಮಂತಿ ಈಜಿ ಬಂಡದು ನಿಖಿಲ್ ಓರಿಲ್ಲ ಎನ್ನ ಪಾತ್ರ ಕೇಳಿದ್ದಾರೆ ಹೆಂಗ್ ಮಸ್ತ್ ಬೇಜಾರ
3: ಅಂದಕ್ಕೆ ಶರ್
1: ಜ್ಯೂಸ್ ಕೊರಿ ಕಣ್ಣು ಕಣ್ಣು ಬಿಡದ ತುಂಬೇ

ಈ ಜೀವನ ದಾಯಿತ ಪಂಡಿತ ಸೋಮೇಶ್ವರ ರುದ್ರಪಾದ ಗುಂತುದು ಲೈಫ್ಗಾನೆ.

0: ಒಂಜಿ ಪೊಣ್ಣು ಬಲ್ತೋನು ಬತ್ತದ ಕಡಲು ಹೆಂಗ ದಾಯ್ತ ಮನ್ಪಡೊಂದು ಗೊತ್ತಾಯ್ಜಿ ಯಾಣ್ಣಲ್ಲ ಆಯ್ತ ಎಂಚನ ಊರ್ತದ ಬತ್ತದ ಆಲೇನು ಕೊನ ಬತ್ತದ ದಡಕ್ಕು ಮಾಡಿಯೇ ಅಪಗ ಗೊತ್ತಾಣೆಂಕ್ ಆಶ್ಚರ್ಯ ಅಣ್ಣೆಂಕ್ ಎಂಕೆ ಮೀಂದನ ಬರ್ಪೂಜಿ ಅವು ಎಂಚ ಯಾನ ಆ ಪೊಣ್ಣನ ಬದುಕೇ ಪಂಡದು ಅಪಗ ಗೊತ್ತಾಣೆಂಕ್ ಒಂಜಿ ಲೈಫುಡು ಗೊಬ್ಬುನ ಬಾರಿ ಸುಲಭ ಆಣೆ ಒಂಜಿ ಲೈಫ್ ಗೊಬ್ಬುನ ಆತೆ ಖುಷಿ ಆತೆ ಕಷ್ಟ ಪಂಡದು ಆನಿ ಯಾನು ಬದುಕದನ ಪೊಣ್ಣು ಬೇತೆ ಏರ್ಲಾತು ಉಂದೇ ರೂಪ
1: ಅಂದ ಮಾಮ ಯಾನ್ ಎನ್ನ ಜೀವನ ನಡತಿನ ಮಾತ ಸಂಗತಿನ ಲೋಕೇಶಡ ಪಂಡ ಈ ಒಪ್ಪುನಾಂಡ ಯಾನಿ ನನ್ನ ಮದುಮೆ ನಿಕ್ಕೊಂಜಿ ಲೈಫ್ ಕೊರ್ಪೆ ಪಂಡೆ ದಾದ ಲೋಕೇಶ ಈ ಪರಿಸ್ಥಿತಿ ಇಲ್ಲ ಎನ್ನ ಜೀವನ ಗೊಬ್ಬಂದಿಲ್ಲನ ಪಂಡೆ ಕೈಕಾಯಿ ಯಾನ್ ಸೈತಂಡಲ ಮಲ್ಲೇಜಿ ನಿನ್ನ ದೋಷನ ಕಳೆದೇ ಸೈಪೆ ಬಂದು ಪಂಡೆ ಎಂಕಲ ಆಯ್ನ ಮಿದ್ದು ನಂಬಿಕೆ ಬತ್ತನೆ ಅಂಚೆ ಸೋಮೇಶ್ವರದ ಸೋಮನಾಥ ದೇವನ ಎದುರು ಉಂಟದು ಎಂಕಲ ರಡ್ಡು ಜನಲ ಮದ್ಮೆಯ ಮದ್ಮೆದು ಈ ಊರೇ ಬೊರ್ಚಿ ಬಂದು ದೂರ ದೂರ ಪೋಯ
2: ಜ್ಯೋತಿಷ್ಯ ಜ್ಯೋತಿಷ್ಯ ಜ್ಯೋತಿಷ್ಯ ಬಂದು ಜ್ಯೋತಿಷ್ಯನ ಬಿರೋ ಬಂದಿದ್ದಾರೆ ಅಂಡ ಜ್ಯೋತಿಷ್ಯ ತಪ್ಪು ಬಂದ್ಬಿಟ್ಟು ಆ ಜ್ಯೋತಿಷ್ಯ ಪಂಪುಣಕ್ಕೆ ನಮಿತ್ತು ನಮ್ಮ ಏಪಲ ಕೇರ್ದೈತು ನೋಡು ಮಮ್ಮಿ ಜ್ಯೋತಿಷ್ಯ ಶಾಸ್ತ್ರ ಏಪಲ ಸಾಧಿ ತಪ್ಪವನ್ನ ರಾಕ್ಷಸ ಎರಬಲ್ಲಿ ಒಲ್ಪು ಕರ್ಪಿನ ಈಶ್ವರ ಇವತ್ತೊಂದನೇ ಶತಮಾನದ ಜ್ಯೋತಿಷ್ಯನೇ ನಮ್ಮ ಇಂತ ವಿಜ್ಞಾನದ ಮೂಲ ಆಧಾರ ಜ್ಯೋತಿಷ್ಯ ಶಾಸ್ತ್ರ ತಪ್ಪತ್ತು ಮಮ್ಮಿ ಜ್ಯೋತಿಷ್ಯ ನಮ ಎಂಚ ನಂಬೋಣ ಐತ ಮಿತ್ತಿ ಪುನ್ ಒಬ್ಬರದು ಮೂಢ ನಂಬಿಕೆ ಬಲಿಯಾಪುನಂಚಿನ ಹತ್ತು ಮಮ್ಮಿ ನಮ್ಮ ಜೀವನ ಆ ಮೂಢ ನಂಬಿಕೆಯನ್ನು ಮೀರ್ದು ನಡೆದಿದ್ದೀನಿ ನೀ ಲೈಫ್ ಲೋಕೇಶಿ
3: ಸಾಧಿಜೇನು ಒಂದು ಬಕ್ಕಿಲೆ ಕಾಡಿ

0: ಎಲ್ಲಾ ಹೋಚಿಸಿದೆ ಮೂಲು ಲೋಕೇಶ ಪಂಡೆ
1: ದಾನೆ ಹೊಡಿತೀನಿ
0: ಎಂಕಿಡಂತೆ ಪರ್ಸನಲ್ ಆದ ಪಾತ್ರ
1: ಅಲ್ಲ ಮೂಲು ತುಂಬಾ ದುಷ್ಟ ಶಕ್ತಿ ಇಲ್ಲ ಬೆಂಗಳೂರು ಜೂರು ಅಂಜಿ ಬೋದು ಮಾತಿರ್ಗ ಒಯ್ಯನ್ನ ನಂಬರ್ ತೊಳ್ಳಿ 9845420840 ಇದು ಏಪ ಮಾಡೋಣ ಫೋನ್ ಬಂದದ್ದು ಐ ಲವ್ ಯು ಬನ್ನೋಳಿ ಅಲ್ಲ ಎನ್ನ ಏಪಾಗಿಲ್ಲ ಐ ಲವ್ ಯು ಟು

ಈತನೇಟ ಕುಡ್ಲದ ಪುರಭವನಡೆ ನಡತಿನ ಲೈಫ್ ಲೊಕೇಶನ್ ನಾಟಕದ ಕಡೇತ ಯಜ್ಞ ಕೇಂಡರ್ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: रेडियो सारंग 107.8 FM।
1: ಇಂದಿನ ಈ ದಿನದ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನಲ್ಲಿ ನಡೆದ ಲಿಟ್ ಫೆಸ್ಟ್ 2022 ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಡಾಕ್ಟರ್ ನಿರಂಜನ್ ವಾನಳ್ಳಿ, ಇವರ ಮಾತುಗಳನ್ನು ಕೇಳೋಣ.
2: ನನ್ನ ಪರಿಚಯವನ್ನು ಒಂದು ಸೆಂಟೆನ್ಸಲ್ಲಿ ಹೇಳ್ಕೊಳ್ಳೋದು ವಾಸಿ ಅಂತ ನನಗನ್ನಿಸ್ತು. ನಾನು ನಿರಂಜನ್ ವಾನಳ್ಳಿ ಅಂತ. ಇಲ್ಲೆಲ್ಲ ತುಂಬ ಜನ ನಮ್ಮ ಸ್ನೇಹಿತರು ದಕ್ಷಿಣ ಕನ್ನಡ ಜಿಲ್ಲೆಯವರು, ಉಡುಪಿ ಜಿಲ್ಲೆಯವರು ಇದ್ದಿರಿ. ಯಾತಕ್ಕಂತಂದರೆ ನಾನು MGM ಕಾಲೇಜಿನ ಪ್ರಾಡಕ್ಟು, ಉಡುಪಿಯ MGM ಕಾಲೇಜಿನಲ್ಲಿ ಓದಿದವನು, ಉಜಿರೆಯ SDM ಕಾಲೇಜಿನಲ್ಲಿ 6 ವರ್ಷ ಪಾಠ ಮಾಡಿದವನು, ಹಾಗೂ ಉದಯವಾಣಿಗೆ 8 ವರ್ಷ ಅಂಕಣವನ್ನು ಬರೆದವನು. ಹೀಗಾಗಿ ದಕ್ಷಿಣ ಕನ್ನಡಕ್ಕೂ ನನಗೂ ಬಹಳ ಹತ್ತಿರದ ನಂಟು. ಈಗ ಆಮೇಲೆ ಇಲ್ಲಿಂದ ನಾನು ಉಜಿರೆಯಿಂದ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹೋದೆ. 30 ವರ್ಷ ಅಲ್ಲಿ ಪತ್ರಿಕೋದ್ಯಮ ಪ್ರಾಧ್ಯಾಪಕನಾಗಿ ಪಾಠ ಮಾಡ್ತಾ ಇದ್ದೆ. ಪರಿಚಯ ಮಾಡುವಾಗ ಅವರು ಹೇಳಿದ ಹಾಗೆ ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದ ಕುಲಸಚಿವನೂ ನಾನಾಗಿದ್ದೆ. ಆಮೇಲೆ ತಜಿಕಿಸ್ತಾನದಲ್ಲಿ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕನಾಗಿದ್ದೆ 15 ತಿಂಗಳು. ಮತ್ತು ವಾಪಸ್ ಬಂದ ಮೇಲೆ ಕಳೆದ 3-4 ತಿಂಗಳಿಂದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಕೆಲಸ ಮಾಡ್ತಾ ಇದ್ದೆ. ನಮ್ಮಲ್ಲಿ ಈ ಮೇಷ್ಟ್ರಗಳಿಗೆ ಗೊತ್ತು, ನಾವು ಏನೇ ಪ್ರಶ್ನೆ ಕೇಳಲಿ ವಿದ್ಯಾರ್ಥಿಗಳು ಏನು ಬರೀಬೇಕು ಅಂತ ನಿರ್ಣಯ ಮಾಡ್ಕೊಂಡು ಬಂದಿರ್ತಾರೋ ಅದನ್ನೇ ಬರೆಯೋದು, ಅವರು ಅದಕ್ಕೆ ಸೇರಿಸ್ತಾರೆ ಅಷ್ಟೇ. ಹಾಗೆ ನನ್ನ ಪರಿಸ್ಥಿತಿಯು ಆಗಿದೆ ಅಂತ ಅನಿಸುತ್ತೆ. ಮೇಡಮ್ ಏನೇನು ನನಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೋ ಅದಕ್ಕೆ ಪೂರಕವಾಗಿ ಹಾಗೂ ಸೇರಿಸಿ ನಾನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನೋ ಆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇಲ್ಲಿ ಇರುವಂಥ ಹೆಚ್ಚಿನವರಿಗೆ ಕೆಲವು ಪ್ರಶ್ನೆಗಳಿರ್ಬೋದು. ಒಂದು, ನಮ್ಮ 3 ಜನ ಯಾಕೆ ಇಲ್ಲಿ ಈ ವಿಷಯವಾಗಿ ಮಾತನಾಡಲಿಕ್ಕೆ ಕರೆದರು? ಅದಕ್ಕೆ ಉತ್ತರ, ನಮ್ಮಲ್ಲಿ ಒಂದು ಏಕತೆ ಇದೆ. ಏನು ಅಂತಂದರೆ, ನಾನು ಹಾಗೂ ಗೆಳೆಯರಾದಂಥ ಹರೀಶ್ ಅವರು ಹಾಗೂ ಸಂತೋಷ್ ಅವರು, ಸುಷ್ಮಾ, ನಿಮ್ಮ ಗಮನಕ್ಕೆ ಏನು ಬರಬೇಕು ಅಂತಂದರೆ, ಸುಷ್ಮಾ ಸ್ವರಾಜ್ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾಗ ಅವರ ಅಂಗಸಂಸ್ಥೆಯಾಗಿದ್ದಂಥ ICCR ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್, ಇದರ ಅಂಗವಾಗಿ ಸುಮಾರು 51 ದೇಶಗಳಲ್ಲಿ ICCR ಇದೆ. ಅಲ್ಲಿ ಭಾರತೀಯ ಸಾಂಸ್ಕೃತಿಕ ರಾಯಭಾರಿಗಳನ್ನು ಅಥವಾ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕರುಗಳನ್ನು, ಅಲ್ಲಿವರೆಗೆ ಏನಾಗ್ತಾ ಇತ್ತು, ಈ ಎಲ್ಲ ಅಧಿಕಾರಿಗಳೇ ಆ ಕೇಂದ್ರದ ನಿರ್ದೇಶಕತ್ವವನ್ನು ವಹಿಸ್ತಾ ಇತ್ತು. IFS ಅಧಿಕಾರಿಗಳಾಗಿರ್ಬೋದು ಅಥವಾ ಅದರ ಕೆಳಗಿನ ಅಧಿಕಾರಿಗಳು ಇನ್ಚಾರ್ಜ್ಗಳಾಗಿ ಅದರ ನಿರ್ದೇಶಕತ್ವವನ್ನು ವಹಿಸ್ತಾ ಇದ್ದರು. ಅದು ಅಧಿಕಾರಿಗಳು ಹೇಗೆ ಮಾಡಬೇಕೋ ಹಾಗೆ ಮಾಡ್ತಾಯಿದ್ರು. ಆದರೆ ಸುಷ್ಮಾಜಿಯವರಿಗೆ ಒಂದು ಕನಸಿತ್ತು, ಈ ದೇಶದ ನಿಜವಾದ ಸಂಸ್ಕೃತಿಯನ್ನು ಬಲ್ಲವರು ಹಾಗೂ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವನ್ನು ಆಯ್ಕೆ ಮಾಡಿ ಬೇರೆ ಬೇರೆ ದೇಶದ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕರಾಗಿ ಕಳಿಸಬೇಕು ಅಂತ. ಹಾಗೇ ಅಮಿತ್ ತ್ರಿಪಾಠಿ ಅಂತ ಭಾರತೀಯ ಲೇಖಕ ಇವತ್ತು ಇಂಗ್ಲೆಂಡಿನ ICCR ನಿರ್ದೇಶಕರಾಗಿದ್ದಾರೆ. ಹಾಗೆ ಅನೇಕರು ಭರತನಾಟ್ಯದವರು, ಆಮೇಲೆ ಸಂಗೀತಗಾರರು, ತುಂಬ ಜನ ಈ ಕೇಂದ್ರದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಇದು ICCR-ನವರು ಓಪನ್ ಕಾಂಪಿಟೀಷನ್ನಲ್ಲಿ ಹೀಗೆ ಯಾರಿಗೆ ಆಸಕ್ತಿ ಇದೆ ಅವರು ಅಪ್ಲೈ ಮಾಡಿ ಅಂತ ಕರೆದ್ರು. ನಾವುಗಳು ಮಾಡಿದ್ದು 500ಕ್ಕೂ ಹೆಚ್ಚು ಜನ ಇದಕ್ಕೆ ಅರ್ಜಿ ಹಾಕಿದ್ರು ಅಂತ ಕೇಳಿದ್ದೇನೆ. ಮೊದಲ ಹಂತದಲ್ಲಿ 48 ಜನರನ್ನು ಶಾರ್ಟ್ ಲಿಸ್ಟ್ ಮಾಡಿ ನಮ್ಮನ್ನು ಸಂದರ್ಶನಕ್ಕೆ ಕರೆದಿದ್ದರು. ಅದರಲ್ಲಿ ಅನೇಕರನ್ನು ಸಿಲೆಕ್ಷನ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ಕಳಿಸಿದ್ರು. ಈಗ ಮೊದಲ ಬ್ಯಾಚ್ನ ತಂಡದ ಅವಧಿ ಹೆಚ್ಚು ಕಮ್ಮಿ ಮುಗಿತಾ ಇದೆ. ನಾನು ಸ್ವಲ್ಪ ಅಪವಾದ ಯಾತಕ್ಕಂತಂದರೆ, ನಾನು 1.5 ವರ್ಷಕ್ಕೆ ನಮ್ಮ ವಿಶ್ವವಿದ್ಯಾಲಯ ನನ್ನನ್ನು ವಾಪಸ್ ಬನ್ನಿ ಅಂತ ಕೇಳಿಕೊಂಡಿದ್ದರಿಂದ 15 ತಿಂಗಳು ಅಲ್ಲಿದ್ದು ನಾನು ವಾಪಸ್ಸು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೆ. ಹರೀಶ್ ಅವರು ಈಗ 3 ವರ್ಷದ ಅವಧಿಯನ್ನು ವಿಯೆಟ್ನಾಂದಲ್ಲಿ ಮುಗಿಸಿ ಈಗಷ್ಟೇ ಬಂದಿದ್ದಾರೆ ಕನ್ನಡದ ಕೆಲಸವನ್ನು ಮಾಡಲಿಕ್ಕೆ. ಹಾಗೆಯೇ ಗೆಳೆಯರಾದಂಥ ಸಂತೋಷ್ ಅವರು ಇನ್ನೂ ತಾಂಜೇನಿಯಾದಲ್ಲಿ ಇದ್ದಾರೆ, ಇನ್ನೂ ಅವರ ಅವಧಿ ಇದೆ. ನನಗೆ ಆಶ್ಚರ್ಯ ಆಗ್ಬೋದು, ನೀವು ಎಲ್ಲಿದ್ದಿರಿ, ಯಾವುದು ಇದು ತಜಿಕಿಸ್ತಾನ್? ಬೆಳಗಿಂದ ಮಧ್ಯ ಏಷ್ಯಾದ ಸುದ್ದಿ ಬರ್ತಾ ಇತ್ತು. ನನಗೆ ICCR ಇಂದ ಒಂದು ಇಮೇಲ್ ಬಂತು, ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಆಸ್ ದ ಡೈರೆಕ್ಟರ್ ಸ್ವಾಮಿ ವಿವೇಕಾನಂದ ಕಲ್ಚರಲ್ ಸೆಂಟರ್ ದುಶಾಂಬೆ ಅಂತ. ನನಗೂ ನನ್ನ ಮಕ್ಕಳಿಗೂ ಎದೆ ಒಡೆದೋಯ್ತು, ಯಾಕಂದರೆ ಇದು ಎಲ್ಲಿದೆ ಏನು ಕತೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ. ತಕ್ಷಣ ಎಲ್ಲ ನೆಟ್ಟಲ್ಲಿ ನಮ್ಮ ಮಕ್ಕಳು ಹುಡುಕ್ಲಿಕ್ಕೆ ಶುರು ಮಾಡಿದ್ರು, ಇದು ಎಲ್ಲಿದೆ ಅಪ್ಪ ಈ ದುಶಾಂಬೆ ಅನ್ನುವಂಥದ್ದು. ಆಗ ನಮಗೆ ಗೊತ್ತಾಯಿತು ಇದು ಮಧ್ಯ ಏಷ್ಯಾದ ಪುಟ್ಟ ರಾಷ್ಟ್ರವಾದಂಥ ತಜಿಕಿಸ್ತಾನದ ರಾಜಧಾನಿ ದುಶಾಂಬೆ. ಆಮೇಲೆ ಇಂಟರ್ನೆಟ್ನಲ್ಲಿ ನೋಡ್ಲಿಕ್ಕೆ ಹೋದರೆ ಎಲ್ಲ ಭಯ ಹುಟ್ಕೋತಾ ಇತ್ತು. ಏನು ಅಂತಂದರೆ ಯಾರೂ ತಜಿಕಿಸ್ತಾನಕ್ಕೆ ಹೋಗಬೇಡಿ, ಇಲ್ಲಿ ಸೇಫ್ಟಿ ಇಲ್ಲ, ಇಲ್ಲಿ ಕಷ್ಟ ಬದುಕೋದು ಅನ್ನೋದೆಲ್ಲ ಈ ಥರದ ವಿವರಗಳು ಕೂಡ ಇದ್ದಿದ್ದು. ಆದರೆ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕನಾಗಿ ಹೋಗುವಂಥ ಅವಕಾಶ ಇನ್ನೆಲ್ಲಿ ಸಿಗ್ತದೆ ನೋಡೇ ಬಿಡೋಣ ಅಂತ ನಾನು ನಮ್ಮ ಮನೆಯವ್ರನ್ನು ಮಕ್ಕಳನ್ನು ಕರ್ಕೊಂಡು ಅಲ್ಲಿಗೆ ಹೋದೆ. 15 ತಿಂಗಳು ಅಲ್ಲಿದ್ದೆ. ಅಲ್ಲಿಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ಹಾಗೂ ನಮ್ಮ ಸಂಸ್ಕೃತಿಯನ್ನು ತಜಿಕಿಗಳಿಗೂ ಪಸರಿಸಲಿಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅದರೆಲ್ಲ ನನ್ನ ಅನುಭವವನ್ನು ತಶಾಕೂರ್ ತಜಿಕಿಸ್ತಾನ್ ಅನ್ನುವಂಥ ಪುಸ್ತಕದಲ್ಲಿ ನಾನು ಪ್ರಕಟ ಮಾಡಿದ್ದೇನೆ. ಇತ್ತೀಚೆಗೆ ಅದು ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳಿಂದ ಮೈಸೂರಲ್ಲಿ ಬಿಡುಗಡೆ ಆಯಿತು 2 ತಿಂಗಳ ಹಿಂದೆ. ತಶಾಕೂರ್ ಅಂದರೆ ತಜಿಕ್ ಭಾಷೆಯಲ್ಲಿ ಥ್ಯಾಂಕ್ಸ್ ಅಂತ, ಅಂದರೆ ಧನ್ಯವಾದ ತಜಿಕಿಸ್ತಾನ ಅನ್ನುವ ಅರ್ಥದಲ್ಲಿ ತಶಾಕೂರ್ ತಜಿಕಿಸ್ತಾನ್ ಅನ್ನುವ ಇದು ನನ್ನ 36ನೆಯ ಪುಸ್ತಕ, ಅದನ್ನು ಪ್ರಕಟ ಮಾಡಿದ್ದೇನೆ. ಅಲ್ಲಿಯ ಸಂಸ್ಕೃತಿ ಬಗ್ಗೆ ಹಾಗೂ ನಮ್ಮ ಸಂಸ್ಕೃತಿಯನ್ನು ಅಲ್ಲಿ ಪಸರಿಸುವ ಕೆಲಸದ ಬಗ್ಗೆ ಒಂದೆರಡು ಮಾತುಗಳನ್ನು ಈಗ ಹೇಳಲಿಕ್ಕೆ ಬಯಸ್ತೇನೆ. ಒಂದು, ನಾನು ತಜಿಕಿಸ್ತಾನದಲ್ಲಿದ್ದೆ ಹಾಗೂ 10 ವರ್ಷಗಳ ಹಿಂದೆ 3 ವರ್ಷ ಒಮಾನ್ನಲ್ಲಿ ನಾನು ಸಂವಹನ ಪಾಠವನ್ನು ಮಾಡಿದ್ದೇನೆ. ಈ ಎರಡು ಅನುಭವದ ಹಿನ್ನೆಲೆಯಲ್ಲಿ, ಯಾಕಂದರೆ ಯಾರೋ ತಮಾಷೆ ಮಾಡ್ತಾಯಿದ್ರು ನಿನಗೆ ಸಾಬರ್ ದೇಶನೇ ಯಾವಾಗಲೂ ಗಟ್ಟಿ ಅಂತ. ಹೌದು, ಒಮಾನ್ ಕೂಡ ಪಕ್ಕಾ ಇಸ್ಲಾಮಿಕ್ ರಾಷ್ಟ್ರ ಹಾಗೂ ತಜಿಕಿಸ್ತಾನ್ ಕೂಡ 99% ಮುಸ್ಲಿಮರೇ ಇರುವಂಥ ದೇಶ. ಆದರೆ ಒಮಾನ್ ದೇಶಕ್ಕೂ ತಜಿಕಿಸ್ತಾನಕ್ಕೂ ಬಹಳ ವ್ಯತ್ಯಾಸಗಳಿದ್ದಾವೆ. ಎರಡೂ ಇಸ್ಲಾಂ ರಾಷ್ಟ್ರಗಳಂದೇ ಘೋಷಣೆ ಮಾಡಿಕೊಂಡಿದ್ದರೂ ಕೂಡ ಎರಡು ದೇಶಕ್ಕೆ ಬಹಳ ವ್ಯತ್ಯಾಸ ಇದೆ. ತಜಿಕಿಸ್ತಾನದ ಬಗ್ಗೆ ನಾನು ಹೇಳೋದಿದ್ದರೆ ಇಲ್ಲಿ ಹೆಚ್ಚಿನವರು ಮುಸ್ಲಿಮರೇ, 99% ಮುಸ್ಲಿಮರೇ ಇರುವಂಥ ಇದು. ಕನ್ನಡಿಗರ ಕಣ್ಣಲ್ಲಿ ಅಂತ ನಾನು ಹೇಳೋದು ಕಷ್ಟ ತಜಿಕಿಸ್ತಾನದ ಅನುಭವವನ್ನು, ಯಾತಕ್ಕಂತಂದರೆ ನಾವಿರುವಾಗ ಅಲ್ಲಿ ಕನ್ನಡಿಗರು ಇದ್ದದ್ದು 1.5 ಜನ, ಒಬ್ಬ ನಾನು, ಅರ್ಧ ಹೇಗೆ ಅಂತ ನೀವು ಕೇಳ್ಬೋದು. ಬೆಂಗಳೂರಿನ ಒಂದು ಹುಡುಗಿ, ಮೂಲತಃ ಆಂಧ್ರದವಳು, ಅದಕ್ಕಾಗಿ ಅರ್ಧ ಕನ್ನಡಿಗಳು, ಹೀಗಾಗಿ 1.5 ಕನ್ನಡಿಗರು ಅಲ್ಲಿದ್ದು ಈ ಕನ್ನಡಿಗರ ಕಣ್ಣಲ್ಲಿ ತಜಿಕಿಸ್ತಾನವನ್ನು ಹೇಳೋದು ಕಷ್ಟ. ಅವಳು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ತಜಿಕಿಸ್ತಾನದಲ್ಲೇ 1,000 ಭಾರತೀಯ ವಿದ್ಯಾರ್ಥಿಗಳು ಮೆಡಿಕಲ್ ಓದ್ತಾ ಇದ್ದಾರೆ. ಈ ಮೊನ್ನೆಯೆಲ್ಲ ಉಕ್ರೇನ್ನಿಂದ ಬಂದು ಎಲ್ಲ ಏನೇನು ಬಾಯಿಗೆ ಬಂದಂಗೆ ಮಾತಾಡಿ ಎಲ್ಲ ಗಲಾಟೆ ಆಯ್ತಲ್ಲ, ಆಗ ನನಗೆ ಅದು ತುಂಬ ಚೆನ್ನಾಗಿ ನೆನಪಿಗೆ ಬಂತು. ತಜಿಕಿಸ್ತಾನದಲ್ಲೇ, ಯಾಕಂದರೆ ಬಹಳ ಹಳೆಯ ಮೆಡಿಕಲ್ ಕಾಲೇಜ್ ಅದು, ಹಾಗೆ ರಷ್ಯಾದಲ್ಲಿ ಹಾಗೂ ಉಜ್ಬೇಕಿಸ್ತಾನದಲ್ಲಿ ಅನೇಕ ಮೆಡಿಕಲ್ ಕಾಲೇಜುಗಳಲ್ಲಿ 2 ಲಕ್ಷ ಮತ್ತು ಚೀನಾವನ್ನು ಸೇರಿಸಿ 2 ಲಕ್ಷ ವಿದ್ಯಾರ್ಥಿಗಳು ಮೆಡಿಕಲ್ ಓದ್ತಾ ಇದ್ದಾರೆ. ಇದು ನಮ್ಮ ದೇಶದವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ಪ್ರಶ್ನೆ, ಹಾಗಾದರೆ ಅಲ್ಲಿಗೆ ಯಾಕೆ ಹೋಗ್ತಾರೆ, ತಜಿಕಿಸ್ತಾನಕ್ಕೆ ಯಾಕೆ ಹೋಗ್ತಾರೆ, ಉಜ್ಬೇಕಿಸ್ತಾನಕ್ಕೆ ಯಾಕೆ ಹೋಗ್ತಾರೆ ಅಂತಂದರೆ, ಇಲ್ಲಿ ಅವ್ರು ಹೇಳಿದ್ರು, ಸರ್ ಇಲ್ಲಿ ಮೆಡಿಕಲ್ ಮುಗಿಸ್ಲಿಕ್ಕೆ 1 ಕೋಟಿ ಬೇಕು ನನಗೆ, ಅದೇ ತಜಿಕಿಸ್ತಾನದಲ್ಲಾದರೆ 20 ಲಕ್ಷದಲ್ಲಿ ಮುಗೀತದೆ, ಅದಕ್ಕಾಗಿ ಅಲ್ಲಿ ಹೋಗ್ತೇವೆ ಅಂತ, ಬೇರೆ ಯಾವ ಇದು ಇಲ್ಲ. ಆಮೇಲೆ ಸಮಸ್ಯೆ ಏನು ಅಂತಂದರೆ, ತಜಿಕಿಸ್ತಾನದಲ್ಲಿ ಆಸ್ಪತ್ರೆಗಳು ಇದ್ದಾವೆ, ರೋಗಿಗಳೇ ಇಲ್ಲ. ಅಲ್ಲಿಯ ಬಹುಶಃ ವಾತಾವರಣ ಕಾರಣ, ಅಲ್ಲಿಯ ಆಹಾರ ಕಾರಣ, ಎಲ್ಲರೂ ದೇವರ ದಯದಿಂದ ಅಥವಾ ಅಲ್ಲಾಹುವಿನ ದಯದಿಂದ ಬಹಳ ಏನು ಆರೋಗ್ಯವಂತರಾಗಿ 90-95 ವರ್ಷ ಬದುಕ್ತಾರೆ. ಆಸ್ಪತ್ರೆಗಳಿಗೆ ರೋಗಿಗಳೇ ಇಲ್ಲ. ಹೀಗಾಗಿ ಇಷ್ಟು ಜನ ನಮ್ಮಲ್ಲಿಯವರು ಅಲ್ಲಿ ಮೆಡಿಕಲ್ ಕಾಲೇಜ್ಗೆ ಹೋಗಿ ಓದಿದರೂ ಕೂಡ ಅವ್ರಿಗೆ ಪ್ರಾಕ್ಟಿಕಲ್ಸ್ ಅನ್ನೋದು ಏನೂ ನಡೆಯೋದಿಲ್ಲ. ಆ ಥಿಯರಿ ಓದ್ಕೊಂಡು ಬರ್ತಾರೆ, ವಾಪಸ್ ಇಲ್ಲಿ ಹೆಚ್ಚಿನವರು ಕೇರಳೈಟ್ಸು, ವಾಪಸ್ ಇಲ್ಲಿ ಬಂದು ಕೇರಳದಲ್ಲೋ ಕರ್ನಾಟಕದಲ್ಲೋ ಇನ್ನೆಲ್ಲೋ ನಮ್ಮ ಮೇಲೆ ಪ್ರಯೋಗಗಳನ್ನು ಮಾಡ್ತಾರೆ. ಅದನ್ನು ಮಾಡಿ ಆಮೇಲೆ ಅವ್ರು ಇನ್ನೊಂದು ಪರೀಕ್ಷೆಯನ್ನು ತಗೋಬೇಕಿಲ್ಲಿ, ಆ ಪರೀಕ್ಷೆಯನ್ನು ತಗೊಂಡ್ರೆ ಮಾತ್ರ ಭಾರತದಲ್ಲಿ ಅವರು ವೈದ್ಯರಾಗಲಿಕ್ಕೆ ಸಾಧ್ಯ, ಆಮೇಲೆ ವೈದ್ಯರಾಗಿ ಕೆಲಸವನ್ನು ಮಾಡ್ತಾರೆ. ಹೀಗೆ ತಜಿಕಿಸ್ತಾನದಲ್ಲೇ 1,000 ವಿದ್ಯಾರ್ಥಿಗಳು ಇದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ. ಈ ಇದು ಮುಸ್ಲಿಂ ರಾಷ್ಟ್ರ ಆದರೂ ಕೂಡ ದುಶಾಂಬೆ ಅದರ ರಾಜಧಾನಿ ತಜಿಕಿಸ್ತಾನ ಊರು, ವಿಸ್ತಾರವಾಗಿರುವಂಥದ್ದು ಆದರೆ ಜನರೇ ಇಲ್ಲದೆ ಹೋದಂಥ ರಾಷ್ಟ್ರ. ಬಹುಶಃ ಜಗತ್ತಿನ ಬೇರೆ ಯಾವ ಮುಸ್ಲಿಂ ರಾಷ್ಟ್ರಗಳಲ್ಲೂ ಇರದೇ ಹೋದಂಥ ಉದಾರೀಕರಣವನ್ನು ನೀವಿಲ್ಲಿ ನೋಡ್ಬೋದು. ಅದಕ್ಕಾಗಿ ನೆನಪಿಡಿ, ಇದು ಮುಸ್ಲಿಂ ರಾಷ್ಟ್ರ ಆಗಿದ್ದರೂ ಕೂಡ ಇಲ್ಲಿ ಗಡ್ಡ ಬಿಟ್ಟರೆ ಟ್ಯಾಕ್ಸ್ ಹಾಕ್ತಾರೆ. ರಾಜ ಅಲ್ಲ, ರಾಜನ ರೀತಿಯ ಅಧ್ಯಕ್ಷ ಅಲ್ಲಿರೋನು ತಜಿಕಿಸ್ತಾನದಲ್ಲಿ, ಆದರೆ ಅವನು ರಷ್ಯಾದ ನೆರವಿನಲ್ಲಿ ಅಧಿಕಾರಕ್ಕೆ ಬಂದವನು. ಹಾಗಾಗಿ ಕಮ್ಯುನಿಸ್ಟರ ಏನು ಆಡಳಿತದಲ್ಲಿ ಅವರು ಅನಾದಿ ಕಾಲದಿಂದ ಕಮ್ಯುನಿಸ್ಟರ ಆಡಳಿತದಲ್ಲಿ ಅವರು ಇದ್ದಿದ್ದಾದ್ರಿಂದ ಅಲ್ಲಿ ಸಾರ್ವಜನಿಕವಾಗಿ ಧರ್ಮದ ಪ್ರಚಾರವಾಗಲಿ ಅಥವಾ ಧರ್ಮವನ್ನು ತೋರಿಸುವಾಗಲಿ ಇಲ್ಲ. ಧರ್ಮವನ್ನು, ಧರ್ಮದ ಆಚರಣೆಯನ್ನು ನೀವೇನಿದ್ದರೂ ಮನೆಯಲ್ಲಿ ಮಾಡಿಕೊಳ್ಳಿ. ಈಗ 91 ಸಂದರ್ಭದಲ್ಲೇ ರಷ್ಯಾದಿಂದ ಸಿಡಿದು ತಜಿಕಿಸ್ತಾನ ದೇಶವಾಗಿ ಉದ್ಭವ ಆಯಿತು, ಸ್ವತಂತ್ರ ದೇಶವಾಗಿ. ಆಗಲಿಂದ ಅಲ್ಲಿಯ ಮಸೀದಿಗಳೆಲ್ಲ ಪಾಲು ಬಿದ್ದಿದ್ದಾವೆ. ಯಾತಕ್ಕಂತರೂ ನಮ್ಮಲ್ಲಿ ಹಾಗೆ ಅಲ್ಲಾಹು ಅಕ್ಬರ್ ಅಂತ ಬೆಳಗ್ಗೆ ಅಲ್ಲಿ ಕೂಗ್ಲಿಕ್ಕೆ ಆಗೋದಿಲ್ಲ, ಆ ಸಮಸ್ಯೆ ಅಥವಾ ಜಗಳವೇ ಅಲ್ಲಿ ಹುಟ್ಟೋದಿಲ್ಲ. ಅವು ಏನಿದ್ರೂ ಮನೆ ಒಳಗೆ ಮಾಡ್ಕೋಬೇಕು. ಒಂದು, ಗಡ್ಡ ಬಿಟ್ಟರೆ ಟ್ಯಾಕ್ಸ್ ಹಾಕ್ತಾರೆ. ಎರಡನೇದಾಗಿ, ಯಾರು ಗಡ್ಡ ಬಿಟ್ಕೊಂಡು ಓಡಾಡ್ತಾರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಆ ರಾಷ್ಟ್ರದ ಅಧ್ಯಕ್ಷನ ಪ್ರತಿನಿಧಿಗಳು ಒಂದು ಕಣ್ಣಿಟ್ಟಿರ್ತಾರೆ, ಯಾಕಂದರೆ ಇವರು ಏನು ಮೂಲಭೂತವಾದದ ಕೆಲಸವನ್ನು ಮಾಡ್ತಾರೆ. ಅದಕ್ಕೆಲ್ಲ ತಜಿಕಿಸ್ತಾನ, ಅವು ಮುಸ್ಲಿಂ ದೇಶ ಆದರೂ ವಿರುದ್ಧವಾಗಿ ರಷ್ಯಾದ ನೆರಳಿನಲ್ಲಿ ಅದು ಇರುವಂಥ ರಾಷ್ಟ್ರ. ಆದರೆ ನೆನಪಿಡಿ, ಈ ಮುಸ್ಲಿಮರು ಬಹಳ ಏನು ಲಿಬ್ರಲ್ ಆಗಿರುವಂಥವರು. ಪಾಕಿಸ್ತಾನವನ್ನಲ್ಲ, ಇಂಡಿಯಾವನ್ನಲ್ಲ, ಹಿಂದೂಸ್ತಾನವನ್ನು ಬಹಳ ಪ್ರೀತಿಸುವಂಥವ್ರು. ಅವ್ರು ಯಾರು ಇಂಡಿಯಾ, ಯು ಇಂಡಿಯಾ ಅಂತ ಹೇಳೋದಿಲ್ಲ. ಬದಲಾಗಿ ನನ್ನ ಅನುಭವವನ್ನು ಹೇಳ್ತೇನೆ, 25 ಕಾಶ್ಮೀರಿ ವಿದ್ಯಾರ್ಥಿಗಳು ನಮ್ಮ ಮೈಸೂರು ವಿಶ್ವವಿದ್ಯಾಲಯದ EMRC ಟೆಲಿವಿಷನ್ ಟ್ರೈನಿಂಗಿಗಾಗಿ ಬಂದಿದ್ದರು. ನಾವು 3 ಟ್ರೈನಿಂಗ್ ಕೊಟ್ಟರೆ ಕೊನೆಯಲ್ಲಿ ಅವರು ಹೇಳಿದ್ದು ಯು ಇಂಡಿಯನ್ಸ್ ಅಂತ. ನಮ್ಮ ದೇಶದ ದುಡ್ಡಿನಲ್ಲಿ, ನಮ್ಮ ಕೇಂದ್ರ ಸರ್ಕಾರದ ದುಡ್ಡಿನಲ್ಲಿ ನಾವು ಟ್ರೈನಿಂಗನ್ನು ಅವರಿಗೆ ಟೆಲಿವಿಷನ್ ಪ್ರೊಡಕ್ಷನ್ನಲ್ಲಿ ಕೊಟ್ಟರೆ ಕೊನೆಗೆ ಹೇಳಿಸ್ಕೋಬೇಕಾಗಿದ್ದು ಯು ಇಂಡಿಯನ್ಸ್ ಅಂತ. ಆದರೆ ತಜಿಕಿಸ್ತಾನದವರು ಯು ಆರ್ ಹಿಂದೂಸ್ತಾನೀಸ್ ಅಂತ ಹೇಳ್ತಾರೆ. ಇವತ್ತಿಗೂ ಇಂಡಿಯಾ ಅಥವಾ ಭಾರತ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಿಲ್ಲ. ಅವರು ನಮ್ಮನ್ನು ಕರೆಯೋದು ಹಿಂದೂಸ್ತಾನಿಗಳು ಅಂತಾನೆ. ಮತ್ತು 2-3 ವಿಷಯವನ್ನು ಹೇಳಿ ಮುಗಿಸ್ತೇನೆ. ಅವರಿಗೆ ಭಾರತದ ಬಗ್ಗೆ ತುಂಬ ಪ್ರೀತಿ. ತಜಿಕಿಸ್ತಾನದವರಿಗೆ ಪ್ರತಿ, ನನ್ನ ಪುಸ್ತಕದಲ್ಲಿ ಇದನ್ನು ಬರ್ದೇನೆ, ಪ್ರತಿ ತಜಿಕಿಗೂ ಇರುವಂಥ ಏನು ಜೀವನದ ಒಂದು ಆಸೆ ಏನು ಅಂತಂದರೆ ಭಾರತಕ್ಕೆ ಹೋಗಬೇಕು, ಆಗ್ರಾಕ್ಕೆ. ಅವ್ರು ಹೇಳ್ತಾರೆ ಗುಯ್ ಅಂತ ವಿಮಾನದಲ್ಲಿ ಆಗ್ರಾಕ್ಕೆ ಹೋಗಿ ಇಳಿಬೇಕಂತೆ, ತಾಜ್ಮಹಲನ್ನು ಮುಟ್ಟು ಬರಬೇಕು ಅನ್ನುವಂಥದ್ದು ಜೀವನದ ಒಂದು ಆಸೆ ಅವರಿಗೆ. ಇದು ತಜಿಕಿಗಳ ಭಾರತದ ಪ್ರೀತಿಯ ಸಂಕೇತ. ಮತ್ತು 2ನೇದಾಗಿ ಅವರು ಅತ್ಯಂತ ತೀವ್ರವಾಗಿ ಪ್ರೀತಿಸುವಂಥದ್ದು ಮತ್ತು ನಮಗಿಂತ ಹೆಚ್ಚಿಗೆ ಅವರು ನೋಡುವಂಥದ್ದೇನು ಅಂತಂದರೆ ಬಾಲಿವುಡ್ ಸಿನಿಮಾಗಳನ್ನು. ರಾಜ್ ಕಪೂರ್ ಇರ್ಬೋದು, ಮಿಥುನ್ ಚಕ್ರವರ್ತಿ ಇರ್ಬೋದು, ಆಮೇಲೆ ಶಾರುಖ್ ಖಾನ್ ಇರ್ಬೋದು. ನಾನು ಭಾರತಕ್ಕೆ ಹೋಗ್ತಾ ಇದ್ದೀನಿ, ಇಂಡಿಯಾಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಓ ಶಾರುಖ್ ಖಾನ್ ಸಿಗ್ತಾರಾ ನಿಮಗೆ, ನಾನು ಕೇಳಿದೆ ಅಂತ ಹೇಳಿ. ನಮಗೆ ಎಲ್ಲಿ ಶಾರುಖ್ ಖಾನು, ಅವ್ರ ಹತ್ರ ಇವ್ರು ಕೇಳಿದ್ರು ಅಂತ ಹೇಳೋದು ಎಲ್ಲಿಂದ. ಆದರೆ ಅವರು ಪಾಪ ಭಾಳ ಏನು ನಮ್ರಮವಾಗಿ ಅಥವಾ ಸ್ನಿಗ್ಧರಾಗಿ ಅವ್ರು ನಂಬುವಂಥದ್ದು ಅದು. ಅಷ್ಟು ಚೆನ್ನಾಗಿ ಭಾರತೀಯ ಸಿನಿಮಾದ ಬಗ್ಗೆ ಅವ್ರಿಗೆ ಗೊತ್ತಿದೆ, ಎಲ್ಲ ಸಿನಿಮಾಗಳನ್ನು ಅವರು ನೋಡಿದ್ದಾರೆ, ಖುಷಿಪಟ್ಟಿದ್ದಾರೆ. ಅದಕ್ಕಾಗಿ ಇವತ್ತಿಗೂ ICCRನವರು ಸ್ಕಾಲರ್ಶಿಪ್ ಕೊಡುವಾಗ ಅತಿ ಹೆಚ್ಚು ಜನ ಭಾರತಕ್ಕೆ ಬರಬೇಕು, ಇಲ್ಲಿ ಮಾಸ್ಟರ್ ಡಿಗ್ರಿ ಮಾಡಬೇಕು ಅನ್ನುವಂಥ ಆಸೆಯನ್ನು ಅವರು ತಜಿಕಿ ವಿದ್ಯಾರ್ಥಿಗಳು ಇಟ್ಕೊಂಡಿರ್ತಾರೆ. ಇನ್ನು ಮುಗಿಸೋ ಮೊದಲು ಇನ್ನೊಂದು, ನಾವು ಸಾಂಸ್ಕೃತಿಕ ಕೇಂದ್ರದಿಂದ ಏನು ಮಾಡ್ತೇವೆ ಅಲ್ಲಿ ಅಂತಂದರೆ, ಉದಾಹರಣೆಗೆ ದುಶಾಂಬೆಯಲ್ಲೇ ನಮ್ಮ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರ, ಮೋದಿಯವರು ಬಂದಮೇಲೆ ಅದಕ್ಕಿಂತ ಮೊದಲಿನ ಸರ್ಕಾರಗಳ ಅವಧಿಯಲ್ಲಿ, ಈಗ ಇಂದಿರಾ ಗಾಂಧಿ ಸಾಂಸ್ಕೃತಿಕ ಕೇಂದ್ರ, ನೆಹರು ಸಾಂಸ್ಕೃತಿಕ ಕೇಂದ್ರ, ಲಾಲ್ ಬಹದ್ದೂರ್ ಸಾಂಸ್ಕೃತಿಕ ಕೇಂದ್ರ, ಹೀಗೆ ಬೇರೆ ಬೇರೆಯವರ ಹೆಸರಿನಲ್ಲಿ ಭಾರತೀಯ ಸಾಂಸ್ಕೃತಿಕ ಕೇಂದ್ರಗಳು ಬೇರೆ ಬೇರೆ ದೇಶಗಳಲ್ಲಿ ಇದ್ದವು. ಆದರೆ ಮೋದಿಯವರು ಬಂದಮೇಲೆ ಯಾವುದಕ್ಕೆ ಬರೇ ಭಾರತೀಯ ಸಾಂಸ್ಕೃತಿಕ ಕೇಂದ್ರ ಅಂತ ಇತ್ತೋ ಅದನ್ನು ಹೆಚ್ಚಿನ ಭಾಗವನ್ನು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರ ಅಂತ ಬದಲು ಮಾಡಿದ್ದಾರೆ. ಹೀಗೆ ಈ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ, ಭಾರತ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಭಾರತೀಯ ಸಂಸ್ಕೃತಿಯ ಪ್ರಸಾರಕ್ಕೆ ಒತ್ತು ಕೊಡ್ತೇವೆ. ICCR ವತಿಯಿಂದ ನಮ್ಮಲ್ಲೇ ದುಶಾಂಬೆಯಲ್ಲಿ ತಬಲಾ ಟೀಚರಿದ್ದರು, ಭರತನಾಟ್ಯ ಟೀಚರಿದ್ದರು, ಹಿಂದಿ ಟೀಚರಿದ್ದರು, ಸಂಸ್ಕೃತ ಟೀಚರಿದ್ದರು, ಯೋಗ ಟೀಚರಿದ್ದರು. ಅದಕ್ಕೆ ತಜಕಿಗಳ ಮಧ್ಯೆ ಅತ್ಯಂತ ಹೆಚ್ಚು ಬೇಡಿಕೆ ಇತ್ತು. ಆಮೇಲೆ ನಾನು ಹೋದ್ಮೇಲೆ ಅಲ್ಲಿ ವಾರಕ್ಕೊಂದ್ಸರಿ ಸಂಜೆ ಹೊತ್ತು ಪಾರ್ಕ್ಗಳಲ್ಲೂ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ದು. ಅತ್ಯಂತ ಪಾಪ್ಯುಲರ್ ಆಗಿತ್ತು, ಅದು ಜನಪ್ರಿಯ ಆಗಿತ್ತು. ತುಂಬ ಜನ ಬಂದು ಅವರು ಕುಣಿಲಿಕ್ಕೆ ಶುರು ಮಾಡ್ತಾಯಿದ್ರು. ಈ ರೀತಿಯಲ್ಲಿ ಭಾರತೀಯ ಸಾಂಸ್ಕೃತಿಕ ಪ್ರಸಾರ ಬಹು ರಾಷ್ಟ್ರಗಳಲ್ಲಿ ಆಗ್ತದೆ. ಹಾಗೆ ತಜಿಕಿಸ್ತಾನದಲ್ಲೂ ನಾವು ಪ್ರಯತ್ನವನ್ನು ಪಟ್ಟಿದ್ದೇವೆ, ಅದು ಮುಂದುವರಿತಾ ಇದೆ. ಈ ಪ್ರಯತ್ನದ ಫಲವಾಗಿಯೇ ಈ ತಜಿಕ್ ಜನಗಳಿಗೆ ಹಿಂದೂಸ್ತಾನದ ಬಗ್ಗೆ ಅತ್ಯಂತ ಪ್ರೀತಿ ಇದೆ. ನಮಸ್ಕಾರ. ನಾನು ನೋಡಿದ ಒಮಾನ್ ಹಾಗೂ ತಜಿಕಿಸ್ತಾನದಲ್ಲಿ ಈ ಜೀವನ ಮೌಲ್ಯಗಳು, ಕೌಟುಂಬಿಕ ಮೌಲ್ಯಗಳ ಬಗ್ಗೆ ನಿಮ್ಮ ಗಮನ ಸೆಳಿಬೇಕು ಅಂತ ನನಗನ್ನಿಸ್ತು. ಇದು ಸಾರ್ವತ್ರಿಕ, ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಆದರೆ ಬಹುಸಂಖ್ಯೆಯ ಜನ ಈ ಥರ ನಂಬುವಂಥವರು, ಪಾಲಿಸುವಂಥವರು ಇದ್ದಾರೆ ಅಲ್ಲಿ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಾನು ಒಮಾನ್ನಲ್ಲಿದ್ದಾಗ ನನ್ನ ಮಗಳು ಸಿರಿ ಚಿಕ್ಕವಳು. ಒಂದು ಸಾರಿ ನಾನು ನನ್ನ ಕಾಲೇಜಿಗೆ ಅವಳನ್ನ ಕರ್ಕೊಂಡು ಹೋದೆ. ಆಗ ಒಮಾನಿ ಹುಡುಗಿ ಒಬ್ಬಳು, ಅವಳು ಬುರ್ಕಾ ಹಾಕ್ಕೊಂಬರ್ತಾರೆ, ಅಲ್ಲಿಗೆ ಬಂದಾಗ ತೆಗಿತಾಳೆ. ಆಮೇಲೆ ಬಂದು ನನ್ನ ಪಕ್ಕದಲ್ಲಿ ಮಗಳಿರೋದನ್ನು ನೋಡಿ, ಓ ದಿಸ್ ಈಸ್ ಯುವರ್ ಡಾಟರ್ ಅಂತಂದು. ಎಸ್ ಅಂತಂದು. ಯು ಆರ್ ಮ್ಯಾರೀಡ್ ಅಂದು. ನನಗೆ ಭಯ ಆಯಿತು, ಮದುವೆ ಆಗಿದೆ, ಮಗಳಾಗೋದು ಹೇಗೆ? ಎಸ್ ಅಂತಂದೆ. ದೆನ್ ಐ ಆಮ್ ರೆಡಿ ಟು ಬಿ ಯುವರ್ ಸೆಕೆಂಡ್ ವೈಫ್ ಅಂತಂದು. ನನ್ನ ಸ್ಟೂಡೆಂಟ್, ಹೌ ಕ್ಯಾನ್ ಯು ಅಂತಂದೆ. ಎಸ್, ವಿ ಲೈಕ್ ಪೀಪಲ್ ಹೂ ಗೆಟ್ ಫೋರ್ ವೈಫ್ಸ್ ಅಂತಂದರು. ಅಲ್ಲಿ ಅದು ಜೀವನ ಧರ್ಮ. ಅಲ್ಲಿಯ ಒಮಾನಿಗಳು ಜನಸಂಖ್ಯೆ ತುಂಬ ಕಡಿಮೆ, ಆದರೆ ಶ್ರೀಮಂತರು. ರಾಜ ಪ್ರತಿ ಮನೆಗೂ ಕೆಲಸವನ್ನು ಕೊಡ್ತಾನೆ, ಕುಟುಂಬಕ್ಕೆ ಏನು ಬೇಕು ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. ಹೀಗಾಗಿ ಸಾಮಾನ್ಯ, ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ಸಾಮಾನ್ಯವಾಗಿ ಪುರುಷರು 4 ಹೆಂಡತಿಯರನ್ನು ಇಟ್ಕೊಳ್ಳೋದನ್ನು, ಇರೋದನ್ನು ನಾವು ಕಾಣ್ತೇವೆ. ಒಂದು. ಎರಡನೇದಾಗಿ, ಅಲ್ಲಿಯ ಹುಡುಗಿಯರು ಕೂಡ ಪುರುಷರು ಹೆಚ್ಚು ಹೆಂಡತಿಯರು ಇರೋ ಕುಟುಂಬವನ್ನು ಬಯಸ್ತಾರೆ. ಅವಳು ಸ್ಪಷ್ಟವಾಗಿ ಹೇಳಿದ್ಲು, ಗಂಡನಿಗೆ ತಾನು ಒಬ್ಬನೇ ಹೆಂಡತಿಯಾಗಿರ್ಲಿಕ್ಕಾಗೋದಿಲ್ಲ, ಐ ವಾಂಟ್ ಟು ಬಿ 4th ವೈಫ್ ಆಫ್ ಎ ಮ್ಯಾನ್ ಬಿಕಾಸ್ ಹಿ ವಿಲ್ ಬಿ ವೆರಿ ಎಕ್ಸ್ಪೀರಿಯನ್ಸ್ಡ್, ಹಿ ವಿಲ್ ಬಿ ವೆರಿ ರಿಚ್, ಐ ಲೈಕ್ ಎ ಕಂಬೈನ್ಡ್ ಫ್ಯಾಮಿಲಿ ಅಂತ. ಇದು ನಾನು ಒಮಾನ್ದಲ್ಲಿ ನೋಡಿದಂಥ ಒಂದು ಜೀವನ ವಿಧಾನ. ಹಾಗೆ ಅದೇ ಮುಸ್ಲಿಂ ರಾಷ್ಟ್ರ, ಇನ್ನೊಂದು ಮುಸ್ಲಿಂ ರಾಷ್ಟ್ರ ತಜಿಕಿಸ್ತಾನಕ್ಕೆ ಬಂದಾಗ ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ. ಯಾತಕ್ಕಂತಂದರೆ ಇಲ್ಲಿಯ ಜನ ಬಡವರು. ಒಮಾನಿನ ಜನ ಮುಸ್ಲಿಮರು, ಶ್ರೀಮಂತರು. ತಜಿಕಿಸ್ತಾನದ ಜನ ಬಡವರು ಮೂಲತಃ, ಮತ್ತು ಧಾರ್ಮಿಕವಾಗಿ ಅಷ್ಟು ಕಟ್ಟುಕಟ್ಟಡಗಳು ಇಲ್ಲದೆ ಹೋದವರು. ಆದ್ದರಿಂದ ಅವರಿಗೆ ಅಲ್ಲಿ 4 ಮದುವೆ ಆಗೋದು ಒಪ್ಪಿತ ಆದರೂ ಕೂಡ ಹೆಚ್ಚಿನ ಸಂದರ್ಭಗಳಲ್ಲಿ ಒಬ್ಬಳೇ ಹೆಂಡತಿ, ಒಬ್ಬನೇ ಗಂಡ ಇರ್ತಾನೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ, ಈ ವರ್ತಮಾನ ಕಾಲದಲ್ಲಿ ತಜಿಕಿಸ್ತಾನ ಒಂದು ಗಂಡಾಂತರವನ್ನು ಎದುರಿಸ್ತಾ ಇದೆ, ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಏನು ಅಂತಂದರೆ, ಆಗಲೇ ನಾನು ಹೇಳಿದೆ, ಅದು ರಷ್ಯಾದಿಂದ ಹೊರಬಂದಿದ್ದು 20-25 ವರ್ಷದ ಹಿಂದೆ. ತಜಿಕಿಸ್ತಾನದಲ್ಲಿ ಉದ್ಯೋಗದ ದಾರಿಗಳು ಬಹಳ ಕಡಿಮೆ ಇದ್ದಾವೆ, ಅಲ್ಲಿ ಕೆಲಸವೇ ಸಿಕ್ಕೋದಿಲ್ಲ ಪಾಪ. ಹೀಗಾಗಿ ಮತ್ತೆ ರಷ್ಯಾಕ್ಕೆ ಹೋಗಲಿಕ್ಕೆ ಅವರಿಗೆ ಪ್ರತ್ಯೇಕ ವೀಸಾ ಬೇಡ. ಅದಕ್ಕಾಗಿ ನಾನು ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ, ದುಶಾಂಬೆಯಲ್ಲಿರೋರೆಲ್ಲ ಹೆಂಗಸರು. ನನಗೆ ಆಶ್ಚರ್ಯ ಆಯಿತು, ಎಲ್ಲಿಗೆ ಹೋದ್ರಪ್ಪ ಇವರು ಗಂಡಸರು, ಹೆಚ್ಚಿನವರು ಕಾಣದೇ ಇಲ್ಲ. ಅದು 40-50 ವರ್ಷ ಆದ ಗಂಡಸರನ್ನ ನೀವು ಕಾಣದೆ ಭಾಳ ಅಪರೂಪ ದುಶಾಂಬೆಯಲ್ಲಿ. ಏನಾಯಿತು ಅಂತ ಕೇಳಿದಾಗ 2 ಸಂಗತಿಗಳು. ಒಂದು, 25 ವರ್ಷದ ಹಿಂದೆ ಈ ಅಂತರ್ಯುದ್ಧ ನಡೀತು. ಅಂತರ್ಯುದ್ಧ ಎಂಥದ್ದು ಅಂತಂದರೆ, ನಾನು ಕೇಳಿದೆ ಒಬ್ಬರು ತಜಿಕಿಸ್ತಾನನ್ನು, ಯು ಫಾಟ್ ಅಗೇನ್ಸ್ಟ್ ಹೂಮ್ ಅಂತ. ವಿ ಫಾಟ್ ಅಗೇನ್ಸ್ಟ್ ಅವರ್ ಸೆಲ್ಸ್ ಅಂತ ಅಂತಂದರು. ಪಾಪ, ನಮ್ಮ ನಮ್ಮೊಳಗೆ ನಾವು ಯುದ್ಧ ಮಾಡಿದ್ವು, ಯಾಕಂದರೆ ರಾಜ ಬರಬೇಕು, ತಾಲಿಬಾನಿಗಳು ಬೇಕು ಅಂತ. ತಾಲಿಬಾನಿಗಳ ವಿರುದ್ಧ ಗೆದ್ದು ರಾಜನನ್ನು ಸ್ಥಾಪನೆ ಮಾಡಿದ್ರು. ಅವನು ಅಧ್ಯಕ್ಷನಾಗಿದ್ದಾನೆ, ಇವತ್ತಿಗೂ ಅಧ್ಯಕ್ಷನಾಗಿದ್ದಾನೆ. ಇತ್ತೀಚೆಗೆ ಅಫ್ಘಾನಿಸ್ತಾನದಲ್ಲಿ ನಡೆದಂಥ ವಿದ್ಯಮಾನ, ಅಲ್ಲಿ ಮತ್ತೆ ತಾಲಿಬಾನ್ಗಳು ಅಧಿಕಾರಕ್ಕೆ ಬಂದಿರೋದು, ದೊಡ್ಡ ಹೊಡೆತ ಕೊಟ್ಟಿರೋದು ಪಕ್ಕದ ತಜಿಕಿಸ್ತಾನಕ್ಕೆ. ಯಾತಕ್ಕಂತಂದರೆ ಅಫ್ಘಾನಿಸ್ತಾನ ತಜಿಕಿಸ್ತಾನದ ಮಧ್ಯೆ ಗಡಿಯೇ ನಿರ್ಮಾಣ ಆಗಿಲ್ಲ. ನಮ್ಮಲ್ಲಿ ಪಾಕಿಸ್ತಾನ ಭಾರತದ ಮಧ್ಯೆ ಇರುವಂಥ ಗಡಿ, ಆ ಥರದ ಸುವ್ಯವಸ್ಥಿತವಾದಂಥ ಗಡಿ ತಜಿಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ಮಧ್ಯೆ ಇಲ್ಲ. ಏನಾಗಿದೆ ಅಂತಂದರೆ, ಹಿಮಚ್ಛಾದಿತ ಪರ್ವತಗಳೇ ಗಡಿ. ಆದರೆ ತಾಲಿಬಾನಿಗಳ ಕಾಟ ತಡಿಲಾಗದೆ ಈಗ ಹೆಚ್ಚಿನ ಅಫ್ಘಾನಿಸ್ತಾನಿಯರು ತಜಿಕಿಸ್ತಾನಕ್ಕೆ ಒಳಗೆ ನುಗ್ಗುತ್ತಾ ಇದ್ದಾರೆ. ಇದು ಒಂದು ಇವತ್ತು ಎದುರಿಸ್ತಾ ಇರುವಂಥ ಗಂಡಾಂತರ. ಇನ್ನೊಂದು, ನಾನು ಹೇಳಿದ್ನಲ್ಲ, ಆ ಅಂತರ್ಯುದ್ಧದಲ್ಲಿ ಹೆಚ್ಚಿನ ಗಂಡಸರು ಮಕ್ಕಳು ಎಲ್ಲ ಸತ್ತೋದ್ರು, ಗಂಡು ಮಕ್ಕಳು. ಯಾತಕ್ಕಂತಂದ್ರೆ ತಜಿಕಿಸ್ತಾನದಲ್ಲಿ ಕುಟುಂಬದ ಒಬ್ಬ ಗಂಡು ಮಗು ಮಿಲಿಟ್ರಿಗೆ ಹೋಗೋದು ಅನಿವಾರ್ಯ. ಅವನ ಅಂತರ್ಯುದ್ಧದಲ್ಲಿ ಸತ್ತೋದ. ಉಳ್ಕೊಂಡವರು, ಅವರಿಗೆ ಉದ್ಯೋಗ ಇಲ್ಲ, ಏನು ಮಾಡಬೇಕು, ಅವರು ವೀಸಾ ಬೇಕಾಗಿಲ್ಲ, ಎಲ್ಲ ಮಾಸ್ಕೋಗೋದ್ರು. ಇವತ್ತಿನ ಹೆಚ್ಚಿನ ಮನೆಗಳಲ್ಲಿ ದುಶಾಂಬೆಯಲ್ಲಿ ಹೆಂಗಸರು ಮಕ್ಕಳು ಇರ್ತಾರೆ, ಗಂಡಸ್ರನ್ನ ನೀವು ನೋಡೋದಿಲ್ಲ. ಕೇಳಿದರೆ, ನಿಮ್ಮ ಅಪ್ಪ ಎಲ್ಲಿ ಕೇಳಿದ್ರೆ, ಮಾಸ್ಕೋದಲ್ಲಿ. ನೀನು ನೋಡಿದೀಯಾ? ಇಲ್ಲ, ಯಾಕಂದರೆ ಅಪ್ಪ ಬರಲೇ ಇಲ್ಲ ವಾಪಸ್ಸು, ಮಾಸ್ಕೋಗೆ ಹೋಗ್ತಾನೆ. ಅನೇಕ ತಿಂಗಳು ಅನೇಕ ವರ್ಷಗಳ ಕಾಲ ಅಲ್ಲಿಂದ ದುಡಿದು ದುಡ್ಡನ್ನು ಹೆಂಡತಿ ಮಕ್ಕಳಿಗೆ ಕಳಿಸ್ತಾನೆ. ನಿಧಾನವಾಗಿ ಮಾಸ್ಕೋದ ಯಾವುದೋ ಹುಡುಗಿಯೋ ಹೆಂಗಸೋ ಅವನಿಗೆ ಗಂಟು ಬೀಳ್ತಾಳೆ, ಅಲ್ಲಿ ಒಂದು ಸಂಸಾರವನ್ನು ಮಾಡ್ತಾನೆ. ಹೀಗಾಗಿ ತಜಿಕಿಸ್ತಾನದಲ್ಲಿ ಉಳಿಯೋರು ಹೆಂಗಸರು ಮತ್ತು ಮಕ್ಕಳು. ಅವರು ಹೇಗೆ ಜೀವನ ಮಾಡ್ತಾರೆ ಸತ್ಯವಾಗಿಯೂ ನನಗೆ ಇವತ್ತಿಗೂ ಗೊತ್ತಾಗಲಿಲ್ಲ. ಈ ಪರಿಸ್ಥಿತಿಯಲ್ಲಿ ತಜಿಕಿಸ್ತಾನ ಈಗ ಒಂದು ರೀತಿಯಲ್ಲಿ ನರಳ್ತಾ ಇದೆ ಅಂತ ನನಗೆ ಅನ್ನಿಸ್ತದೆ. ಇನ್ನೊಂದು ಹೇಳಬೇಕು, ಜೀವನ ಮೌಲ್ಯಗಳ ಬಗ್ಗೆ ಅಥವಾ ರೂಢಿಯ ಬಗ್ಗೆ ಬರುವಾಗ, ನಾವು ಈ ವೆಜಿಟೇರಿಯನ್ಸ್ ಅಂತ ಹೇಳ್ತೀವಲ್ಲ, ಸತ್ಯವಾಗೂ ತಜಿಕಿಸ್ತಾನದವರಿಗೆ ಈ ವೆಜಿಟೇರಿಯನ್ ಕಾನ್ಸೆಪ್ಟೇ ಇಲ್ಲ. ಅದು ಒಮಾನಿಗಳಿಗೂ ಕೂಡ, ಇದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ತಜಿಕಿಗಳು ನಮ್ಮ ಹಾಗೆ ಅವರಿಗೆ ಒಂದು ತಿಂಡಿ ಆಗಬೇಕು, ಊಟ ಆಗಬೇಕು, ಮಧ್ಯಾಹ್ನ ಕಾಫಿ ಆಗಬೇಕು, ರಾತ್ರಿ ಊಟ, ಈ ಯಾವ ಹಂಗೂ ಅವರಿಗಿಲ್ಲ. ಏನು ಮಾಡ್ತಾರೆ, ಒಂದಿಷ್ಟು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಸೂಪ್ ಮಾಡಿರ್ತಾರೆ, ಒಂದಿಷ್ಟು ಅವರೇ ಮನೆಯಲ್ಲಿ ಮಾಡಿಕೊಳ್ಳುವಂಥ ದೊಡ್ಡ ದೊಡ್ಡ ವೃತ್ತಾಕಾರದ ಬ್ರೆಡ್ಡು ಯಾವತ್ತೂ ಇರುತ್ತೆ. ಯಾರಿಗೆ ಮನೆಯಲ್ಲಿ ಹಸುವಾಗ್ತದೋ ಅವ್ರು ಹೋಗಿ ಆ ಬ್ರೆಡ್ಡಿನ ತುಣುಕನ್ನು ಸೂಪಿನಲ್ಲಿ ಅದ್ಕೊಂಡು ತಿಂದ್ಕೊಂಡು ಹೊರಗೆ ಹೋಗ್ತಾರೆ. ಇದು ಇಡೀ ದಿವಸ ನಡೆಯುವಂಥದ್ದು. ಹಾಗಾಗಿ ಬರೇ ಒಂದು ಸೋಮಾನಿಯಲ್ಲಿ ಒಂದು ಸಂಸಾರವನ್ನು ನಡೆಸುವಂಥವ್ರು ತುಂಬ ಜನ ಇದ್ದಾರೆ. ಅಲ್ಲಿ ಬದುಕು ನಡೆಸುವಂಥದ್ದು ಕಷ್ಟ ಅಲ್ಲ. ಯಾತಕ್ಕಂತಂದರೆ ಅವ್ರಿಗೆ ಬೇರೆ ಬೇಕಾಗೇ ಇಲ್ಲ. ಅಲ್ಲಿ ಹೆಂಗಸರಿಗೆ, ನಮ್ಮಲ್ಲಿ ಹಾಗೆ, ನಮ್ಮಲ್ಲಿ ಇದು ಮುಸ್ಲಿಂ ಹೆಂಗಸರಿಗೂ ಹಿಂದೂ ಹೆಂಗಸರಿಗೂ ಸಮಾನತೆ ಏನಾದರೂ ಇದ್ದರೆ ಬಂಗಾರದ ಆಸೆ, ನಾನು ನೋಡಿರುವ ಹಾಗೆ, ನನಗೆ ನಾನು ತಪ್ಪಾದರೆ ಕ್ಷಮಿಸಿ. ಆದರೆ ತಜಿಕಿ ಹೆಂಗಸರಿಗೆ ಆ ಬಂಗಾರದ ಆಸೆ ಇಲ್ಲವೇ ಇಲ್ಲ. ಅಲ್ಲಿ ಅದಕ್ಕಾಗಿ 18 ಕ್ಯಾರೆಟ್ ಮೇಲೆ ಬಂಗಾರವೇ ಸಿಕ್ಕಲ್ಲ. ಬಡತನವೂ ಇದಕ್ಕೆ ಕಾರಣ ಆಗಿರಬಹುದು ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ದುಡಿಯುವ ಬೇರೆ ದಾರಿಗಳೇ ಇಲ್ಲ. ಅವು ಒಮಾನಿಗಳು ಹಾಗ, ಅವರು ಅಲ್ಲೂ ಅಷ್ಟೇ ವೆಜ್ ಕಾನ್ಸೆಪ್ಟೇ ಇಲ್ಲ. ಎಲ್ಲರೂ ನಾವು ಮೊಟ್ಟೆನೂ ತಿನ್ನಲ್ಲ ಅಂತಂದರೆ ನೀವು ಹೇಗೆ ಬದುಕ್ತೀರಿ ಅಂತ ಕೇಳ್ತಾರೆ. ಮೊಟ್ಟೆನೂ ತಿಂದೆ ನಿಮಗೆ ಬದುಕಲಿಕ್ಕೆ ಸಾಧ್ಯವ ಅಂತ. ಅವರಿಗೆ ಎಲ್ಲವನ್ನೂ ತಿನ್ಬೋದು. ನಾನ್ ವೆಜ್ ಅಂದರೆ ಅವರಿಗಿರೋದು ಕ್ಯಾಮಲ್ ಆ್ಯಂಡ್ ಬೀಫ್ ಅಷ್ಟೇ. ಒಂಟೆ ಮತ್ತು ಹಸು ಮಾತ್ರ ನಾನ್ ವೆಜ್, ಉಳಿದಿದ್ದೆಲ್ಲ ವೆಜ್. ಒಂದ್ಸರಿ ನಾವು ಒಂದೆಲ್ಲೋ ಹಳ್ಳಿಗೆ ಹೋಗಿದ್ದು, ಹಸುವಾಗಿತ್ತು, ಸಮೋಸ ತಗೊಂಡು ಈಸ್ ಇಟ್ ವೆಜಿಟೇರಿಯನ್ ಅಂತ ಕೇಳಿದೆ, ಎಸ್ ಅಂತಂದ ಅವನು. ಇನ್ನೇನು ಬಾಯಿಗೆ ಹಾಕಬೇಕು ಅನ್ನುವಾಗ ನನ್ನ ಹೆಂಡತಿ ತಡ್ರಿ ತಡ್ರಿ ಎಂಥದ್ದು ವಾಸನೆ ಬರ್ತಾ ಇದೆ ಅಂತಂದು. ಏನಿದೆ ಒಳಗೆ ಕೇಳಿದೆ, ಇಟ್ ಇಸ್ ಚಿಕನ್ ಅಂತಾನೆ ಅವನು. ಯು ಸೆಡ್ ವೆಜಿಟೇರಿಯನ್, ಎಸ್ ಚಿಕನ್ ಇಸ್ ವೆಜ್. ಸೊ ಅವರಿಗೆ ಆ ವೆಜಿಟೇರಿಯನ್ ಕಾನ್ಸೆಪ್ಟೇ ಇಲ್ಲ, ಅವ್ರಿಗೆ ತಿನ್ನೋದೆಲ್ಲ ಒಂದೇ. ಇದು ತಜಿಕಿಗಳಿಗೂ ಹಾಗೆ. ನಾವು ಈ ಸಲಡ್ ಅಂತ ನಾವೇನು ಟೊಮೆಟೊ ಸೌತೆಕಾಯಿ ಏನು ಹಾಕ್ತೀವೋ ಅಷ್ಟೇ ಸಹಜವಾಗಿ ಅವರು ಚಿಕನ್ನು ಬೇರೆ ಮಾಂಸವನ್ನು ಅದರಲ್ಲಿ ಹಾಕ್ಕೊಂಡು ತಿನ್ನೋದ್ರಿಂದ ನಾವು ಇದಾಗಿ ಏನು ವೆಜಿಟೇರಿಯನ್ ಮಾತ್ರ ಆಗಿ ಉಳಿತೇವೆ ಅಂತಂದರೆ ದುಶಾಂಬೆಯಲ್ಲಿ ಭಾಳ ಕಷ್ಟ. ನನಗೆ ಅನುಭವಿಸ್ತಾ ಇದ್ದಿದ್ದು ಸಂಜೆ ಹೊತ್ತು ಎಲ್ಲರೂ ಬಿಸಿ ಬಿಸಿ ಬೋಂಡ ಬೇಕು, ಆ ಥರದ್ದು ಸಮೋಸ ಬೇಕು ಅಂತಂದರೆ ಎಲ್ಲೂ ತಿನ್ನುವ ಯೋಗ ಇರಲಿಲ್ಲ.
1: ಇದುವರೆಗೆ ಡಾಕ್ಟರ್ ನಿರಂಜನ ವಾನಳ್ಳಿ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ.

0: ರೇಡಿಯೋ ಸಾರಂಗ್ 107.8 FM.
1: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ನೀವು ಕೇಳ್ತಾ ಇದ್ದೀರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಕುದ್ಮುಲ್ ರಂಗರಾವ್ ಪುರಭವನ ಮಂಗಳೂರು, ಇಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇದರ 2021 ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಹುಮಾನ ಸಮಾರಂಭ, ಅದೇ ರೀತಿ ವಿಶೇಷ ಸಾಧಕರಿಗೆ ರಾಜ್ಯ ಪುರಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಡೆದ ಯಕ್ಷಗಾನ ಪುಣ್ಯಕೋಟಿ. ಇದೀಗ ಪುಣ್ಯಕೋಟಿ ಯಕ್ಷಗಾನದ ಕೊನೆಯ ಕಂತು.
1: ಬರೋದು ಆಯ್ತಾ ಮಾಸನೆ ತುಂಡು ತುಂಡು ಬಂದದಿ ನೋಡು ಮುಂಚೆ ಬರೋದುಂಡತ್ತಾ

0: ಹೋಗುವ ಸೊಲ್ಲಿ ಸೆನಗೆ ನಿಲ್ಲು.
1: ಒಂಜಿ ಪದ್ಯ ತುಂಬಾ ದಿಯಾಗಿರುತ್ತೆ. ಈ ಎನ್ನ ಇಂತ ಸೊತ್ತು ನಿನ್ನನ್ನು ತಿನ್ನದೆ ಎನ್ನ ಬಂದಿದ ಬಡವನ್ನು ದೂರ ಮಾಡ್ಕೊಡು ಬೈದಿನ ಕಣ್ಣು ತಪ್ಪಾರ.

0: ಏನ ಸೋಲ್ ಮೇಲೆ
1: ಉಂತೆ ಉಂತಿಲ್ಲ ತಿನ್ನಡ ಎನ್ನ ಬಾಲೆ ಕಂಜಿ ಇನ್ನಟ್ಟು ಬಡವುಡು ಕಾತೊಂದುಪ್ಪು ಆಯ್ತು ಬಂಜಾರ ಪೇರು ಪರ್ಪಾದ ಆಯ್ನ ಆಟ ಬೇಗ ಇನ್ನಡೆ ಬರ್ಪೆ ಅಣ್ಣ ಏನನ್ನ ಕಡಬುಡದು ಕೊರ್ಪನ

0: ಏನಿದೆ ಏನಿದೆ ನೀನಪ್ಪ ಕಂದ ನೀರುವನೆ ನೀನೆಂದ ಹಾಕವ ನಾನು ನಂಬುವೆನೆ ಏನಿದೆ ಹತ್ತು ಏನಿದೆ
1: ಪೇರು ಬರ್ತು ಬರ್ಬೋಣ ಈ ಬಂಟಿನ ಪಾತ್ರಾಡಿ ಮಾತಲೆಯ ನಂಬೇ ಬಂದಿ ಅನ್ಯಣ್ಣ ಕಣ್ಣು ತಪ್ಪ ಇರುತ್ತೆ ಅಣ್ಣ ನೀನಾ ನಿದ್ದೆ
0: ಸತ್ಯವಾದ

0: ಆನಲ ಕೊರಿ ಪಾತ್ರ ಮೀರುನಾಲಿ ಆನ ಸಣ್ಣ ಸತ್ಯನೇ ಎಂಕಲ್ನ ಬಂದಳು ಸತ್ಯನೇ ಎಂಕಲ್ನ ಅಪ್ಪೆ ಅಮ್ಮೇರು ಸತ್ಯನೇ ಎಂಕಲ್ನ ಭಾಗ್ಯ ದೇವತೆ ಸತ್ಯದ ಪಾತ್ರ ಸತ್ಯದ ನಡತಂಟ ಆ ದೇವರೆಲ್ಲ ಮೆಚ್ಚು ಜರುಗೆ ಅಂಚಾದ ಪನ್ಪೆ ಕೈ ಮುಟ್ಟಿ ಕೈ ಮುಗಿದ ನಟ್ಟುವೆ ಕಡೇ ತೈ ಪೊರ್ತು ಎನ್ನ ಬಾಲದ ಮೋನೆ ತೂಪಿನ ಭಾಗ್ಯನು ಕೊರ್ಲೆ
1: ಬಳಿಕ ಯೋಚಿಸಿ ವ್ಯಾಘ್ರ ಬಳಿಕ ಯೋಚಿಸಿ ವ್ಯಾಘ್ರ ಹಸುವನು ಕಳುಗಿಸುವ ಮನವಾಂತು ಹಸುವನ್ನು ಕಳುಹಿಸುವ ಮನವ ಕಂದಗೆ ಮೊಲೆಯುಣಿಸಿ ಬಾರೆನುತ ಕಂದಗೆ ಮೊಲೆಯುಣಿಸಿ ಬಾರೆನುತ ಕದಲಿಸಿ ಕಂದಗೆ ಮೊಲೆಯುಣಿಸಿ ಬಾರೆನುತ ಕದಲಿಸಿ ಬಳಿಕ ಬೀಳ್ಕೊಟ್ಟಾಗ ಬಳಿಕ ಯೋಚಿಸಿ ವ್ಯಾಘ್ರ
2: ಆದರ ನಿನ್ನ ಪಾತ್ರದ ಮಿತ್ತ ಕನಿಕರ ತೋಚನುಂಡು ಅಂಚಾದ ಇದ್ದ ನಿನ್ನನ್ನು ಬೊಯರ ಬಿಟ್ಟೆ ಆಂಡ ಒಂದಿ ಪಾತ್ರ ನೆನಪದಿಲ್ಲ ಓದು ಕಿರ ಬತ್ತು ಜಂಡ ನಿನ್ನ ಕಿದಕ್ಕೆ ಬಗ್ಗುದು ನಿನ್ನ ಕಂಜಿ ಪಕ್ಕ ಕಿದ ನೆಟ್ಟಿನ ಮಾತು ಬೆತ್ತಲ್ಲ ಅರ್ಥ ಅಣ್ಣ

Manda Baba.

ಸಂಭ್ರಮದಿಂದ ಭಾಷೆಗಿತ್ತು. ಚಂದದಿಂದ ಭಾಷೆಗಿತ್ತು ಕಂದಕಂದ. ನಾನು ಬಂದೆ ನಿಂದು ಮರಳಿ ಪೋಬೆ, ನಾನು ಬಂದೆ ನಿಂದು ಮರಳಿ ಪೋಬೆ.

0: 看的
1: ತಿನರೆ ಬತ್ತಿನ ಪಿಲಿಕು ಎನ್ನ ಬಾಲನ ತೂದು ಪೇರು ಕೊರ್ತು ಬಟ್ಟೆ ಬಂದು ಭಾಷೆ ಕೊರ್ತು ಬೈದೆ ಮಗ ನನ್ನ ಪಿರ ಪೋವಡು ಓ ಬಾಲೇ

ಅಕ್ಕ ನಕುಲೆ, ಅಮ್ಮ ನಕುಲೆ, ತಂಗಡಿ ನಕುಲೆ, ಎಂಡರತ್ನ ಎನ್ನ ಪಾತೆರ ಪಿಲಿಕ ಭಾಷೆ ಕೊರ್ತು ಬೈದಿನ ಅಲಿಯಾನು ಪಿರಪೋವಡೆ ಈ ಬಾಲೆನು ನಿಕಲ್ಲನೆ ಬಾಲೆಂದು ಬಾಮಿಲೆ ಎದುರು ಬತ್ತಂದ ತಾಗೆಡೆ ಪಿರ ಬತ್ತಂದ ಡೊಂಕಡೆ ನಿಕಲ್ಲನೆ ಬಾಲೆಂದು ಕುರ್ಲುಡು ತಂಕಲೆ ಅಪ್ಪೆ ದಾಂತಿ ಬಾಲೆ ಪಣದು ದೂರ ಮಲ್ಪಡೆ ಕುರ್ಲುಡು ಬಾಮಿಲೆ ಬಾಲೆ ಯಾನ ಪೋಡು ಮಗ ಉಪ್ಪು ನಂಚಿನ ಋಣ ಎಂಕಿಚ್ಚಿ ಬರ್ಫಿ ಜನ್ಮ ಬಂದಿ

ಒಲ್ಮೇಲು ಈ ಕಲ್ಲು ತಿಗಲದಾಗ ಪನ್ಪಿನ ಗೊತ್ತಿಂಡು ಆಂಡಲ ಎನ್ನ ಬಾಲಿನ ತುಯ್ಯರೆ ಬುಡಿಯರು ಆ ಪುಣ್ಯ ಇರೇ ಗುಂಡು ಎನ್ನ ಎಲು ಬೇತೆ ಮಾಸ ಬೇತೆ ಮಂತಿದು ತಿಲ್ಲೆ ಎನ್ನ ತರನ ಕಟ್ಟದು ಬೆಚ್ಚ ಬೆಚ್ಚ ನಿತ್ತಿರನು ಪರ್ಲೆ ದಾಯಿಂಚ ಉಂತು ಅಂದರು ಬಲೆಯಣ್ಣ.

0: ಕೊಡುಪೆಯ ಪುಣ್ಯಕೋಟಿ ಸತ್ಯದ ಪಾತೆರನು ಒರಿಪಾಯರ ಗಾತ್ರ ಆ ಪಿಲಿತ ಬಾಯಿಗೆ ಬೂರ್ರೆ ಪೋಯ ಆಂಡ ಸತ್ಯದ ಮಹಿಮೆನೆ ತೆರಿನಂಚಿನ ಆ ಪಿಲಿ ತನ್ನ ಕಲ್ಲ ಮನಸ್ಸನ್ನು ಕರಗಾದು ತನ್ನ ಪ್ರಾಣನೇ ಕಳೆಯೊಂಡು ಒಂದು ದಾದ ಸೋಜಿಗ ಪುಣ್ಯಕೋಟಿ ಈ ಇಂಕಲ ಪಾಲದ ದೇವರಿ ಸತ್ಯಗ ಏಪಲ ಜಯಗೆ ಮಿಥ್ಯಗ ಏಪಲ ಸೋಲಿಗೆ ಪನ್ಪಿನವ ತೆರಿಪಾದು ಕೊರಿಯ ಸತ್ಯಡು ಬತ್ತಿನಗಳಿಗೆ ತಿಕಲೆಡು ಸಾಧಿಗೆ ಅಸತ್ಯ ಅಧರ್ಮ ಅಹಂಕಾರಡು ಬತ್ತಿನಗಳಿಗೆ ಸುರ್ಯದ ಮೊನೆಟ್ಟೆ ಸಾಧಿಗೆ ಪನ್ಪಿನವನೆ ಎಂಗಳಿಗೆ ತೆರಿಪಾದು ಕೊರಿಯ ಸತ್ಯ ನ್ಯಾಯ ನೀತಿ ಧರ್ಮ ಏರು ನೆಟ್ಟು ನಡಪೆರ ಅಕ್ಲೆನೆ ದೇವರು ಏಪಲ ಕಾಪೇರು ಪನ್ಪಿನವ ಸತ್ಯ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ
1: ಜಯ ಜಯ ಜಯ ಜಯ

0: ಇದುವರೆಗೆ ಇತ್ತೀಚೆಗೆ ಕುದ್ಮುಲ್ ರಂಗರಾವ್ ಪುರಭವನ ಮಂಗಳೂರು, ಇಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇದರ 2021 ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಹುಮಾನ ಸಮಾರಂಭ, ಅದೇ ರೀತಿ ವಿಶೇಷ ಸಾಧಕರಿಗೆ ರಾಜ್ಯ ಪುರಸ್ಕಾರ, ಈ ಕಾರ್ಯಕ್ರಮದಲ್ಲಿ ನಡೆದ ಯಕ್ಷಗಾನ ಪುಣ್ಯಕೋಟಿ ಕೊನೆಯ ಕಂತು ಕೇಳಿದ್ರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನು ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

Radio Sada. One month.

ಬೆರಗಾದ ಚಂದ್ರ

ನಾನು ತುಳುಸಿ ಮಾಡಿದ ಕೆಲವು ಪದಗಳು ನಿಮಗೆ ಕೊಡ್ತೇನೆ. ಆರ್ ಡಿ ಬರ್ಮನ್ ಅಂಚನೆ ಸಂದೇಶ್ ಬಾಬಾ ಪದ ನಿರಲಾಲ ಪದ ಪಂತಿನ ತೆರಳಿದ್ದೇನೆ. ರಾಜೇಶ್ ಕೃಷ್ಣನ್ ಅಂಚನೆ

0: ಒಂಚೂರು ಇಂಚಿಕೆನ್ಲೆಗೆ ಫ್ಯಾನ್ ನಿಕ್ಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲ್ನಾಥ್ ಪಾತ್ರವೃಂದಲೇ 107.8 ಇನ್ಮಾ FM ಸಾರಂಗ್ ನಿಕ್ಲ ಮಾತಾಡ್ಲಕ್ಕೇನೊಂದು ಎಪ್ಪಡು ಇದು ಸಾರಂಗದ ರಂಗ್ ರಂಗದ ಬದುಕು
1: ಯಾಪಲ ಪ್ರೀತಿ ಉಪ್ಪಡು

ಈತನೇಟ ಕೆಲವು ತುಳು ಪದಕುಲೇನಕ್ಕೆ ಏನೊಂದು ಬರ್ತಾರೆ. ಒಂದು ಇನಿತ ತುಳು ಪ್ರಸಾರ ನನ್ನ ದುಂಬದ ತುಳು ಪ್ರಸಾರ ಒಡತಿಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು. ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ.
1: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕಡೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ

ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.